ಗಣಪತಿಭ್ಯೋ ಗಣಪತಿಭ್ಯಶ್ಚ ಚ ಗಣಪತಿಭ್ಯೋ ಗಣೇಭ್ಯೋ ಗಣೇಭ್ಯೋ ಗಣಪತಿಭ್ಯಶ್ಚ ಗಣಪತಿಭ್ಯಶ್ಚ ಚ ಗಣಪತಿಭ್ಯೋ ಗಣಪತಿಭ್ಯಶ್ಚ ವೋವಶ್ಚ ಗಣಪತಿಭ್ಯೋ ಗಣಪತಿಭ್ಯಶ್ಚ ವಃ ಗಣಪತಿ

ಕ್ಷತರಸಿಯಾಜಾರಾಜ್ಯವಾಸಿಕ್ಷತರಸಿಯಾಜ ನೇರಾಸಿಕ್ಷತರಸಿಯಾ ನ ಭೇರಾಸೇಂದರಸಿಯ ವಾರ್ತ್ರಘನಾಮಾಸೇ ಮಿತ್ತರಸಿಯ ಸಿಬ್ಬಾರೋಣಸಿಯಾ ಸಿತವಾಯಾಯಂ.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் திருநாவுக்கரசு நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: குருப்போ நம. எல்லா மகனியர்களுக்கோ நமஸ்கார. திருநாவுக்கரசர் அண்ணுவ நாயனார் பக்கே ಹೇಳ್ತಾ ಇದ್ದೀನಿ. ಅವರ ಚರಿತ್ರೆಯ ಎರಡನೇ ಭಾಗದ ವಿಡಿಯೋ ಇದು. ತಿರುನಾವುಕ್ಕರಸರ್ ಅನ್ನುವರು ಮುಂದೆ ಮೊದಲನೇ ಹೆಸರು ಮರುಳ್ನೀಕಿಯಾರ್. ಈ ಮರುಳ್ನೀಕಿಯಾರ್ ಅವರು ಜೈನ ಧರ್ಮದಲ್ಲಿ ಪಾರಂಗತರಾಗಿ ವಿದ್ವಾಂಸರಾಗಿ ಎಲ್ಲ ತಂತ್ರ ಮಂತ್ರಗಳನ್ನು ಅರಿತು ಧರ್ಮಸೇನರಾಗಿ ನೆರೆದು ಕೊನೆಗೆ ತಿಲಕವತಿಯವರನ್ನ ತನ್ನ ಅಕ್ಕನವರಾದ ತಿಲಕವತಿಯನ್ನು ಬಂದು ನೋಡಿದ್ದು ನಿಮಗೆ ಗೊತ್ತಿದೆ. ಆಗ ತಿಲಕವತಿಯನ್ನು ಬಂದು ಶರಣರಾಗಿದ್ದರಲ್ಲ, ಆಗ ಇವರಿಗೆ ಸುಮಾರು 60 ವರ್ಷ ವಯಸ್ಸಾಗಿತ್ತು. ಅದರವರೆಗೂ ಅಕ್ಕನವ್ರನ್ನ ಸಂಪೂರ್ಣವಾಗಿ ಮರೆತಿದ್ದರು, ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದರು. 60 ವರ್ಷ ವಯಸ್ಸಾದ ಮೇಲೇ ಇವರು ತಿರುನಾವುಕ್ಕರಸರಾಗಿ ತಮ್ಮ ಸೇವೆಯನ್ನು ಮುಂದುವರಿಸಿದರು. ಇವರು ಬಂದಾಗ 60 ವರ್ಷ ಆಗಿತ್ತು ಅಂತ ಹೇಳಿದೆ. ಇವರು ಏನು ಸೇವೆ ಮಾಡ್ತಾಯಿದ್ರು ಅಂತಂದರೆ, ಇವರ ಅಕ್ಕನೇ ಇವರಿಗೆ ತಂದೆ ತಾಯಿ ಎಲ್ಲ ಆಗಿ ಕೊನೆಗೆ ಗುರುವಾಗಿ ಕೂಡ ಅನುಗ್ರಹ ಮಾಡಿದರು. ಹೇಳಿದರು ತಿರುನಾವುಕ್ಕರಸರಿಗೆ, ನೀನು ಬರೀ ಪದಿಗಳನ್ನು ಮಾತ್ರ ಹಾಡಿದರೆ ಸಾಲದಪ್ಪ, ಶಿವಶರಣರಿಗೆ ಶಿವಭಕ್ತರಿಗೆ ದೇವಸ್ಥಾನಕ್ಕೆ ಬರುವವರಿಗೆ ಅವರು ಬರುವ ಹಾದಿಯನ್ನು ಸುಗಮವಾಗಿ ಬರೋದಕ್ಕೆ ಜಾಗ ಮಾಡಿಕೊಡ್ಬೇಕು, ದಾರಿ ಮಾಡಿಕೊಡ್ಬೇಕು. ಅಂತಹ ಸೇವೆಯನ್ನು ನೀನು ಮಾಡಬೇಕು. ದಾರಿ ಮಾಡಬೇಕಾದ್ರೆ ಹುಲ್ಲು ಎಲ್ಲ ಬೆಳೆದಿರುತ್ತೆ, ಅದನ್ನೆಲ್ಲ ಕೆತ್ತಿ ಒಂದು ದಾರಿ ಮಾಡಿಕೊಟ್ಟು ಅವರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಸಾಧನವನ್ನು ಕೂಡ ಆಕೆ ಇವರ ಕೈಲಿ ಕೊಟ್ಟರು. ಅದು ಹುಲ್ಲನ್ನು ಕೆತ್ತುವ ಒಂದು ಉಪಕರಣ. ನೀವು ಸಾಧಾರಣವಾಗಿ ಚಿತ್ರವನ್ನು, ಇವರ ಚಿತ್ರವನ್ನು ನೋಡಿದ್ರೆ ಇವರು ಕೈಯಲ್ಲಿ ಒಂದು ಹುಲ್ಲು ಕೆತ್ತುವ ಉಪಕರಣವನ್ನು ಇಟ್ಕೊಂಡಿರೋದನ್ನು ನೀವು ಗಮನಿಸಬಹುದು. ಸರಿ, ಇವರು ತೇವಾರಗಳನ್ನು ಹಾಡಿದರು. ಇವರ ರಚಿಸಿದ ಪದಿಗಳಿಗೆ ತೇವಾರಂ ಅಂತ ಹೇಳಿದೆ. ಆ ತೇವಾರಂಗಳು ಈ ದಿವಸ ನಮ್ಮ ಕರ್ನಾಟಕ ಸಂಗೀತವು ಈ ಥರ ರೂಪುಗೊಂಡು ಇರಬೇಕಾದ ವಿದ್ಯೆ ಆಗಿರಬೇಕಾದ್ರೆ ಅದಕ್ಕೆ ಅಸ್ಥಿಭಾರವೇ ಫೌಂಡೇಶನ್. ಅದು ಇವಾಲ್ವ್ ಆಗಿದೆ. ಯಾವುದರಿಂದ? ಈ ತೇವಾರಂಗಳಿಂದ ಅದು ಇವಾಲ್ವ್ ಆಗಿರೋ ವಿಷಯ. ಮತ್ತು ಈ ತಿಲಕವತಿಯರು ಆಮೇಲೆ ಏನಾದರೂ ಅಂತಂದರೆ, ಅದೇ ವೀರಾಟಾನಂ ದೇವಸ್ಥಾನದಲ್ಲಿ, ವೀರಾಟನೇಶ್ವರ ದೇವಸ್ಥಾನದಲ್ಲಿ ತಮ್ಮ ಜೀವನ ಪರ್ಯಂತ ದೇವಸ್ಥಾನದ ಸೇವೆಗಳನ್ನು ಮಾಡ್ತಾಯಿದ್ರು. ಯಾವ ರೀತಿಯಾಗಿ ದೇವಸ್ಥಾನಕ್ಕೆ ಹೂವುಗಳನ್ನು ಕಿತ್ತುಕೊಂಡು ಬಂದು ಮಾಲೆಯನ್ನು ಕಟ್ಟಿಕೊಡುವುದು, ದೇವಸ್ಥಾನಕ್ಕೆ ನೀರನ್ನು ಕೊಳದಿಂದರೋ ಎಲ್ಲಿಂದಾದರೂ ತಗೊಂಡ್ಬಂದು ಕೊಡುವುದು, ಮತ್ತು ದೇವಸ್ಥಾನವನ್ನು ಶುಚಿಯಾಗಿ ಇಡುವುದು, ಈ ತರಹ ಸೇವೆಯನ್ನು ತಮ್ಮ ಕೊನೆಯ ತನಕ ಜೀವನ ಪರ್ಯಂತ ತಿಲಕವೇ ಇಡಲಾಗದ ಈ ತಿಲಕವತಿಯರು ಈ ಥರ ತಮ್ಮ ಜೀವನವನ್ನು ಸಾರ್ಥಕವಾಗಿ ನಡೆಸಿಕೊಂಡರು. ಈಗ ಕಥೆ ಎಲ್ಲಿ ನಿಂತಿದೆ ಅಲ್ಲಿಂದ ಮುಂದಕ್ಕೆ ಹೋಗೋಣ. ರಾಜನ ಮುಂದೆ ರಾಜದ್ರೋಹ, ಜೈನ ಧರ್ಮಕ್ಕೆ ದ್ರೋಹ ಮಾಡಿದ್ದಾರೆ ಅಂತ ತಿರುನಾವುಕ್ಕರಸರನ್ನು ರಾಜನ ಮುಂದೆ ತಂದು ನಿಲ್ಲಿಸಿದ್ದಾರೆ. ನೋಡಿ, ರಾಜನೇ ಎಂತಹ ದ್ರೋಹ ಮಾಡಿದ್ದಾನೆ ಜೈನ ಧರ್ಮಕ್ಕೆ. ನಮ್ಮ ಧರ್ಮವನ್ನೇ ಕಲಿತು ಪಾರಂಗತನಾಗಿ ಕೊನೆಗೆ ನಮ್ಮ ಧರ್ಮವನ್ನೇ ಬಿಟ್ಟುಬಿಟ್ಟು ತೊಲಗಿದ್ದಾನೆ. ಜೊತೆಗೆ ರಾಜದ್ರೋಹವನ್ನು ಮಾಡಿಬಿಟ್ಟಿದ್ದಾನೆ, ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾನೆ. ಇವನಿಗೆ ಏನು ಶಿಕ್ಷೆ ಕೊಡಬೇಕೋ ಕೊಡಬೇಕು, ರಾಜದ್ರೋಹಕ್ಕೆ ಇದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತ ರಾಜನಿಗೆ, ಆ ರಾಜನ ಹೆಸರು ಮಹೇಂದ್ರ ಪಲ್ಲವ, ಆತನಿಗೆ ತಂದು ನಿಲ್ಲಿಸಿ ಹೇಳಿದ್ದಾರೆ. ರಾಜನು ಬಹಳ ಕೋಪಗೊಂಡಿದ್ದಾನೆ, ಯಾಕೆಂದರೆ ರಾಜದ್ರೋಹ ಜೈನ ಧರ್ಮಕ್ಕೆ ದ್ರೋಹ, ಆದ್ದರಿಂದ ನೀವೇ ಏನು ಶಿಕ್ಷೆ ಕೊಡಬೇಕು ಎಲ್ಲರೂ ಹೇಳಿ ನೋಡೋಣ ಅಂತ ಅಂದರೆ, ಅವರೆಲ್ಲ ಹೇಳಿದರು ಮರಣದಂಡನೆಯೇ ಈತನಿಗೆ ಶಿಕ್ಷೆ, ಸರಿಯಾದ ಮರಣದಂಡನೆ ಕೊಡಬೇಕಾದ್ರೆ ಸುಣ್ಣದ ಗೂಡಿರುತ್ತೆ ನೋಡಿ, ಸುಣ್ಣದ ಗೋಡಿನಲ್ಲಿ ಅಂದರೆ ಅವಾಗ ತಾನೇ ಸುಣ್ಣ ಬೇಯೋಕ್ಕೆ ಶುರು ಆಗಬೇಕು ಅಂತಹ ಒಂದು ಗೂಡಿನಲ್ಲಿ ಈತನನ್ನು ಒಳಗೆ ಹಾಕಿ ಬಂಧಿಸಿಬಿಡೋಣ. ಆವಾಗ ಆ ಬೆಂಕಿ ತಾಳಲಾರದೆ ಬಿಸಿ ತಾಳಲಾರದೆ ಪ್ರಾಣ ತ್ಯಾಗ ಮಾಡ್ತಾನೆ, ಸರಿಯಾದ ಶಿಕ್ಷೆ ಅದು ಅಂತ ಹೇಳಿದ್ರು. ಅದೇ ಸರಿಯಾದ ಶಿಕ್ಷೆ ಅಂತ ಅದನ್ನು ನೆರವೇರಿಸಿದರು. ಇವರು ಇದರ ಬಗ್ಗೆ ಯಾವ ಒಂದು ಯೋಚನೆಯೂ ಇಲ್ಲ. ಇವರು ಏನಾದರೂ ಮಾಡಿಕೊಳ್ಳಿ ಅಂತ ಪಂಚಾಕ್ಷರವನ್ನು ಜಪಿಸುತ್ತಾ ಯಾವಾಗಲೂ ಶಿವನ ಧ್ಯಾನವನ್ನೇ ಮಾಡ್ತಾ ಒಳಗೆ ಹೋದರು. ಒಳಗೆ ಹೋದಾಗ ಅವರು ಸುಣ್ಣದ ಗೂಡಿನಲ್ಲಿ ಹಾಕಿ ಬೀಗ ಹಾಕಿಬಿಟ್ರು, ಬಂಧಿಸಿಬಿಟ್ರು. ಆಗ ಇವರು ಶಿವನ ಧ್ಯಾನವನ್ನೇ ಮಾಡ್ತಾ ಇದ್ದಾರಲ್ಲ, ಏನು ಮಾಡ್ತಾ ಇದ್ದಾರೆ? ಅವರು ಒಂದು ಪದಿಹೇಯವನ್ನು ಹಾಡಿದರು. ಏನು ಸುಣ್ಣದ ಗೂಡಿನಲ್ಲಿ ಬಂಧಿತರಾದಾಗ ಅವರು ಶಿವನ ಧ್ಯಾನದಲ್ಲೇ ಇದ್ದು ಶಿವನನ್ನು ಸ್ತುತಿ ಮಾಡ್ತಾ ಈ ಪದಿಗವನ್ನು ಹಾಡಿದರು. ಯಾವಾಗ ಇದು ಗೊತ್ತಾಯಿತು? ಇವರು 7 ದಿವಸ ಆದಮೇಲೆ ಬಾಗಿಲು ತೆಗೆದರು. ನೋಡಿದ್ರೆ ಸೌಖ್ಯವಾಗಿ ಬರ್ತಾ ಇದ್ದಾರೆ, ಏನೂ ಆಗಿಲ್ಲ, ಆನಂದವಾಗಿ ಶಿವನ ಧ್ಯಾನ ಮಾಡ್ತಾ ಬರ್ತಾ ಇದ್ದಾರೆ. ಆವಾಗ ಅವರು ಹಾಡಿದ ಪದಿಹ ಹೀಗೆ ಹೀಗೆ ಗೊತ್ತಾಗ್ತಾ ಇದೆ. ಮಾಸಿಲ್ ವೀಣೆಯು ಮಾಲೈ ಮದಿಯಮೂ ವೀಸ್ ಚಂದ್ರನು ವೀಂಗುಡ வேனிரும் ஆசு வண்டரை பொய்கையும் போன்றதே ஈஷன் எந்த இணையடி நிழலே நம சிவாயமே ಅಂತ ಪದಿಗ ಹಾಡಿಕೊಂಡು ಈಶ ಬರ್ತಾ ಇದ್ದಾರೆ. ಏನೂ ಆಗಿಲ್ಲ, ಇವರಿಗೆ ದಿಗ್ಭ್ರಮೆ ಆಗ್ತಾ ಇದೆ. ಈ ಪದಿಗದ ಒಂದು ಅರ್ಥ ಹೇಗಿದೆ ನೋಡ್ಕೊಳ್ಳಿ. ವಸಂತಕಾಲ, ವಸಂತ ಕಾಲದಲ್ಲಿ ಸಂಜೆ, ಸಂಜೆ ಹೇಗೆ ಚಂದ್ರನು ಅವಾಗ ತಾನೇ ಉದಿಸ್ತಾ ಇದ್ದಾನೆ, ಒಳ್ಳೆ ಚಂದ್ರದ ಕಿರಣಗಳು ಬೀಳ್ತಾ ಇವೆ. ನಂದನವನದ ಪಾರ್ಕು, ಅದರಲ್ಲಿ ತೆಂಕನ ಗಾಳಿ ಗಾಳಿ ಬೀಸುತ್ತಾ, ಎಲ್ಲಾದರೂ ಇದರಲ್ಲಿ ಅವರು ಹಾಕಿರೋ ಸುಣ್ಣದ ಇದರಲ್ಲಿ ತೆಂಕನ ಗಾಳಿ ತಂಪಾದ ಗಾಳಿ ಬೀಸ್ತಾ ಇದೆಯಂತೆ. ಆ ಪಾರ್ಕ್ನಲ್ಲಿ ಈ ಭ್ರಮರಗಳು ಹಾಡ್ತಾ ಇವೆ, ಹೂವುಗಳು ಇವೆ, ಹೂವುಗಳ ಮೇಲೆ ಕುಳಿತುಕೊಂಡು ಹಾಡ್ತಾ ಇವೆ. ಇಷ್ಟು ಸಾಲದು ಅಂತ ಇಂಪಾದ ಬಹಳ ಸುಶ್ರಾಯವಾದ ವೀಣೆ ಸಂಗೀತ ಕೇಳ್ತಾ ಇದೆ ಅಂತ ಹಾಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಒಳಗೆ ಹೀಗಿತ್ತು ಸಂದರ್ಭ ಅಂತ ಇವರಿಗೆ ಮನೆ ಅಲ್ಲಿ ಸುಣ್ಣದಗೂಡಿನಲ್ಲಿ ಅವರಿಗೆ ಬೆಂಕಿ ಹತ್ತಿತ್ತೋ ಇಲ್ವೋ, ಇವರಿಗೆ ಎಲ್ಲ ಬೆಂಕಿ ಹತ್ಕೊಂಡಾಗಾಯಿತು. ಸರಿ, ರಾಜನ ಹತ್ರ ಓಡಿ ಹೋಗಿ ಹೇಳಿದ್ರು, ಸ್ವಾಮಿಯೇ ಅವನು ಈಚೆ ಏನೂ ಇಲ್ಲದೆ ಬಂದುಬಿಟ್ಟಿದ್ದಾನೆ, ನಮ್ಮ ಜೈನ ಮಂತ್ರದ ತಂತ್ರ ಇತ್ಯಾದಿ ಇದನ್ನೆಲ್ಲ ಕಲಿತು ಅದರಿಂದ ತಪ್ಪಿಸ್ಕೊಂಬಂದ್ಬಿಟ್ಟಿದ್ದಾನೆ ಅಂತ ರಾಜನಿಗೆ ಮತ್ತೆ ದೂರು ಕೊಟ್ಟರು. ಈ ರೀತಿಯಾದರೆ ಆಗೋದಿಲ್ಲ, ಈತನಿಗೆ ವಿಷವನ್ನು ಕೊಟ್ಟು ಕೊನೆ ಮಾಡಬೇಕು ಈತನನ್ನು ಅಂತಂದರು. ಇವಾಗ ನನಗೇನು ಜ್ಞಾಪಕಕ್ಕೆ ಬರ್ತಾ ಇದೆ ಅಂತಂದರೆ, ಹಿರಣ್ಯಕಶಿಪು ಮಹಾರಾಜ ತನ್ನ ಮಗನನ್ನು ಸಂಹರಿಸುವುದಕ್ಕೆ ಏನೇನೆಲ್ಲ ಉಪಾಯಗಳನ್ನು ಮಾಡ್ದ, ಏನೇನು ಶಿಕ್ಷೆ ಕೊಟ್ಟ ಅನ್ನೋದು ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಅದೇ ತರಹ ಈತನಿಗೂ ವಿಷವನ್ನು ಕೊಡಬೇಕು ಅಂತ ಹೇಳಿ ಹಾಲ್ನಲ್ಲಿ ವಿಷ ಹಾಕಿ ಕೊಟ್ಟರು. ಇವರು ಮೈ ಮೇಲೆ ಪ್ರಜ್ಞೆನೇ ಇಲ್ಲ, ಬರೀ ಈಶ್ವರನ ಧ್ಯಾನದಲ್ಲಿ ಈಶ್ವರನ ನಾಮವನ್ನು ಜಪ ಮಾಡೋದರಲ್ಲೇ ಮಗ್ನರಾಗಿದ್ದರು. ವಿಷವನ್ನು ಯಾವ ರೀತಿ ಕುಡಿದ್ರು? ಕುಡಿದ್ರು, ಈಶ್ವರನೇ ವಿಷ ಕುಡಿದಂತಹ ಹಾಲಾಹಲ ವಿಷವನ್ನು ಕುಡಿದು ಜೀರ್ಣಿಸಿಕೊಂಡಂಥ ದೇವರು. ಆತನನ್ನು ಇವರು ಪ್ರಾರ್ಥಿಸಿದಾಗ ಈಶ್ವರ ಬಿಟ್ಬಿಡ್ತಾನೆಯೇ, ಏನೂ ಆಗಲಿಲ್ಲ ಇವರಿಗೆ. ಆ ಹಾಲು ಒಳ್ಳೆ ಅಮೃತವಾಗಿಬಿಟ್ಟು ಇವರಿಗೆ ಏನೂ ಆಗಲಿಲ್ಲ, ತಿರುಗಿ ಓಡೋದ್ರು ರಾಜನ ಹತ್ರ. ವಿಷವನ್ನು ಜೀರ್ಣಿಸ್ಕೊಂಡ್ಬಿಟ್ಟ, ಏನೂ ಆಗಲಿಲ್ಲ, ಏನು ಮಾಡಬೇಕು, ಈ ಶಿಕ್ಷೆ ಸಾಲದು ಅಂತ ಕಾಣುತ್ತೆ ಅಂತ ರಾಜನಿಗೆ ಹೇಳಿದ್ರು. ರಾಜ ಹೇಳ್ದ, ಆನೆ ಕೈ ತುಡಿಸ್ಬಿಡಿ, ಮದವೇರಿದ ಆನೆ, ಸಾಮಾನ್ಯದ ಆನೆ ಆದರೆ ಹಿಂದಕ್ಕೆ ಹೋಗ್ಬಿಡುತ್ತೋ ಏನೋ, ಮದವೇರಿದ ಆನೆ ಕಾಲಿನಲ್ಲಿ ತುಳಿಸಿಬಿಡಿ ಅಂತ ಮುಂದಿನ ಶಿಕ್ಷೆಯನ್ನು ವಿಧಿಸಿದ. ಸರಿ ಅಂತ ಹೇಳಿಬಿಟ್ಟು ಇವನನ್ನು ಈ ತಿರುನಾವುಕರ್ಸನ್ನು ಒಂದು ಕಡೆ ಕಟ್ಟಿ ಹಾಕಿ ಮದವೇರಿದ ಆನೆಯನ್ನು ಇವರ ಕಡೆ ಬಿಟ್ಟರು. ಅದು ಕೋಪದಿಂದ ನುಗ್ಗಿ ಬರ್ತಾ ಇದೆ ಇವರ ಕಡೆ. ಆದರೆ ಇವರಿಗೆ ಅದೆಲ್ಲ ಏನೂ ಪರಿವೇ ಇಲ್ಲದೆ ಯಥಾ ಪ್ರಕಾರ ಶಿವನ ಧ್ಯಾನವನ್ನು ಮಾಡ್ತಾ ಆನೆಯನ್ನು ನೋಡ್ತಾ ಇದ್ದಾರೆ. ಆ ಕರುಣಾದೃಷ್ಟಿಯಿಂದ ಆನೆಯನ್ನು ನೋಡ್ತಾ ಇದ್ದಾರೆ. ಹತ್ತಿ ಹತ್ತಿರ ಬರ್ತಾ ಬರ್ತಾ ಆನೆಗೆ ಸ್ವಲ್ಪ ಆ ಮದ ಎಲ್ಲ ಕಡಿಮೆ ಆಗಿ ಇವರನ್ನು ನೋಡಿದ್ರೆ ಒಂದು ಭಕ್ತಿ ಇದು ಬಂತು. ಯಾಕೆ ಅಂತಂದರೆ ಇವರು ಆನೆಯನ್ನು ಯಾವ ರೀತಿ ನೋಡ್ತಾ ಇದ್ದಾರೆ? ಪರಮೇಶ್ವರನ ರೂಪದಲ್ಲಿ ನೋಡ್ತಾ ಇದ್ದಾರೆ, ಈಶ್ವರನ ರೂಪದಲ್ಲಿ ನೋಡ್ತಾ ಇದ್ದಾರೆ, ಗಣೇಶನ ರೂಪದಲ್ಲಿ ನೋಡ್ತಾ ಇದ್ದಾರೆ. ಪರಮೇಶ್ವರನು ಆವಾಗ ಕಾಪಾಡಬೇಕಲ್ಲ ಭಕ್ತನ್ನು. ಆ ಆನೆಗೆ ಮದ ಇಳಿದು ಹೋಯಿತು. ಬಂದರೆ ಇವರು 10 ಪದಿಗಳನ್ನು ಹಾಡಿದ್ದಾರೆ, 10 ಅಷ್ಟು ಪದಿಗಳನ್ನು ಅದು ಸಾವಧಾನವಾಗಿ ಕೇಳಿಕೊಂಡು ಕೊನೆಗೆ ಇವರನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹಿಂದಕ್ಕೆ ಹೋಯಿತು. ಇವರಿಗೆ ಮಾವತನಿಗೆ ಬಹಳ ಕೋಪ ಬಂದುಬಿಡ್ತು. ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಅವನು ಏನು ಮಾಡಿದ, ಅದನ್ನು ಕೋಪ ಬರೋ ಹಾಗೆ ತಿವಿದು ಮಾಡಿ ಉದ್ರೇಕಿಸಿ ಇವರ ಕಡೆ ಹೋಗಬೇಕು ಅಂತ ಅದನ್ನು ಉದ್ರೇಕಿಸಿದ ಆನೆಯನ್ನು. ಅದು ಆನೆಗೆ ಉದ್ರೇಕ ಬಂತು. ಆ ಉದ್ರೇಕದಿಂದ ಏನು ಮಾಡ್ತು, ಆ ಕೋಪವನ್ನು ಮಾವುತನ ಮೇಲೆ ತೋರಿಸಿ ಮತ್ತು ಅಲ್ಲಿದ್ದ ಇತರ ಜನಗಳ ಮೇಲೆಲ್ಲ ತೋರಿಸಿ, ಜೈನರಿದ್ದರು ಅವರೆಲ್ಲ ಅವರನ್ನೆಲ್ಲ ಕೊಂದು ಹಾಕಿ ಹೊರಟು ಹೋಯಿತು. ಇವರಿಗೆ ದಿಗ್ಭ್ರಾಂತಿ ಆಯಿತು. ಶಿಕ್ಷೆಯನ್ನು ವಿಧಿಸಿದವರು ಅದನ್ನು ನೆರವೇರಿಸಿದವರಿಗೆಲ್ಲ ದಿಗ್ಭ್ರಾಂತಿ ಆಯಿತು. ಏನೋ ಹೀಗಾಗ್ತಾ ಇದೆ, ಇವನು ಜೈನ ಧರ್ಮದ ತಂತ್ರಗಳನ್ನು ಉಪಯೋಗಿಸ್ಕೊಂಡು ಬದುಕಿಸ್ಕೊಳ್ತಾ ಇದ್ದಾನೆ ತನ್ನನ್ನು ಅಂಥೇಳಿ ಮತ್ತೆ ರಾಜನ ಹತ್ರ ಹೋದರು. ಇದು ಈ ರೀತಿಯೂ ನಡೆಯಲಿಲ್ಲ, ಫೇಲ್ಯೂರ್ ಆಯಿತು ಈ ಸಲ ಕೂಡ. ಮತ್ತೆ ಇನ್ನೂ ಒಂದು ಇದಕ್ಕಿಂತ ಕಠಿಣವಾದ ಶಿಕ್ಷೆ ಫೈನಲ್ಲಾಗಿ ಕೊಟ್ಟುಬಿಡಬೇಕು ಅಂತ ಹೇಳಿದಾಗ, ಏನು ಶಿಕ್ಷೆ ಕೊಡ್ಬೋದು, ನೀವೇ ಸಜೆಸ್ಟ್ ಮಾಡಿ ಅಂತ ಮಹೇಂದ್ರ ಪಲ್ಲವ ಹೇಳ್ದ. ಅವಾಗ ಹೇಳಿದ್ರು, ಇದೆಲ್ಲ ನಡೆಯೋದಿಲ್ಲ, ಈ ಸಲ ನಾವು ಹೇಳೋ ಶಿಕ್ಷೆನೆಲ್ಲ ಅವನು ತಪ್ಪಿಸ್ಕೊಂಡು ಬರೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಲ್ಲು ಚುಪ್ಪಡಿಗೆ ಇವರನ್ನು ಚೆನ್ನಾಗಿ ಕಟ್ಟುಬಿಟ್ಟು ಆಮೇಲೆ ಅದರ ಸಮೇತ ಸಮುದ್ರ ಮಧ್ಯದಲ್ಲಿ ತಗೊಂಡು ಹೋಗಿ ಅಲ್ಲಿ ಇವರನ್ನು ಹಾಕಿಬಿಡೋಣ. ಹೇಗಿದ್ದರೂ ಕಲ್ಲಿಗೆ ಕಟ್ಟಿರೋದ್ರಿಂದ ಕಲ್ಲು ಜೊತೆಯಲ್ಲಿ ಅಲ್ಲಿ ಮುಳುಗಿ ಹೋಗ್ಬಿಟ್ಟು ಬರೋ ಚಾನ್ಸಸ್ಸೇ ಇರಲ್ಲ ಅಂತ ಹೇಳಿ ಆ ಶಿಕ್ಷೆಯನ್ನು ರಾಜನು ಓಕೆ ಅಂತಂದರು, ಇವರು ನೆರವೇರಿಸಿದ್ರು. ಈವಾಗ ಏನಾಯಿತು, ಆವಾಗ ಇವರು ಮತ್ತೊಂದು ಪದಿಹವನ್ನು ಹಾಡ್ತಾರೆ. ಆ ಪದಿಹವನ್ನು ಹೇಳ್ತೇನೆ. ಸೊಟ್ರಿನೈ ವೇದಿಯನ್ ಜೋರಿ ವಾನವನ್ பொற்றுணை திருந்தடி பொருந்த கைத்தொழ கற்றுணை பொட்டியோர் கடலில் பாய்ச்சும் நற்றுணையாவது நம சிவாயமே அந்த ஹேளிதரு. ಅಂದ್ರೆ ಇದರ ಅರ್ಥ ಈಶ್ವರನ ಹೋಗ್ತಾ ಇದ್ದಾರೆ ಅಂತ. ಯಾಮಯ ನೀನು ಎಲ್ರಿಗೂ ಜ್ಯೋತಿ ಸ್ವರೂಪನಾಗಿ ದಾರಿ ತೋರಿಸೋವನು, ಇಂತಹ ನೀನು ಈಶ್ವರನು ನನ್ನನ್ನು ಸಮುದ್ರದಲ್ಲಿ ತಾನೇ ಹಾಕಿಬಿಟ್ರೆ ನೀನು ಕಾಪಾಡೋದಿಲ್ವಾ? ನಮ ಶಿವಾಯ ನಟ್ರೆಯಾವದು ನಮ ಶಿವಾಯವೇ ಅಂತ, ನೀನು ಕಾಪಾಡಲಾರಿಯಾ ಅಂತ ಈ ಪದಿಹದ ಅರ್ಥ. ಇದನ್ನು ಹಾಡ್ತಾ ಇದ್ದ ಹಾಗೆ ಏನಾಯಿತು, ಅದು ಆ ಕಲ್ಲಿಗೆ ಕಟ್ಟಿದ್ರಲ್ಲ ಕಲ್ಲು ಈ ಪದಿಹ ಕೇಳ್ತ ಹಾಡ್ತಾ ಹಾಡ್ತಾ ಒಂದು ತೆಪ್ಪವಾಗಿ ಮಾರಿತು. ತೆಪ್ಪ ಆಗಿ ಅದರ ಮೇಲೆ ಇವರು ಸುಖವಾಗಿ ಕುಳಿತಿದ್ದಾರೆ. ಅದು ತೇಳ್ತಾ ತೇಳ್ತಾ ಬರ್ತಾ ಇದೆ. ಇದನ್ನು ಯಾರೂ ಗಮನಿಸಲಿಲ್ಲ. ಅವರು ಪಾಠಕ್ಕೆ ಸಮುದ್ರದಲ್ಲಿ ಎಷ್ಟಿದ್ರು ಹೋದರು, ಅವ್ರಿಗೆ ಇನ್ನೇನೋ ಆಯಿತು ಅಂತ ಗೊತ್ತಿಲ್ಲ. ಇದು ತೆಪ್ಪವಾಗಿತ್ತಲ್ವಾ, ತೆಪ್ಪವಾಗಿ ತೇಳ್ಕೊಂಡು ತಿರುಪ್ಪಾದ್ರಿ ಪುಳಿಯೂರ್ ಅನ್ನೋ ಊರಿನ ತೀರಕ್ಕೆ ಬಂದು ಸೇರಿತು. ತಿರುಪ್ಪಾದ್ರಿ ಪುಳಿಯೂರ್ ಅಂತ ಆ ಊರಿನ ತೀರದಲ್ಲಿ ಬಂದಾಗ ಇವರು ಅದರಿಂದ ಏನೂ ಆಗದ ಹಾಗೆ ಅದು ತೆಪ್ಪವಾಗಿಬಿಟ್ಟಿದೆ. ಕೆಲವರು ವಿಮರ್ಶೆ ಮಾಡ್ತಾರೆ, ಕಲ್ಲು ಹೇಗೆ ಯಾಕೆ ತೆಪ್ಪವಾಯಿತು, ಇವರು ಮಾತ್ರ ತೇಳ್ಕೊಂಡು ಬಂದಿರಬಹುದಾಗಿತ್ತಲ್ಲ ಅಂತ ಕೆಲವರು ವಿಮರ್ಶೆ ಮಾಡಿದ್ದಾರೆ. ಆದರೆ ಅದಕ್ಕೆ ಉತ್ತರವನ್ನು ಕೆಲವರು ಹೇಳ್ತಾ ಇದ್ದಾರೆ. ಇವರು ಅಂತಹ ಶಿವಭಕ್ತರು, ಶಿವಭಕ್ತರ ಸಂಘದಲ್ಲಿ ಇದ್ದರೆ ಏನು ಬೇಕಾದರೂ ಆಗ್ಬೋದು, ಕಲ್ಲು ತೆಪ್ಪವಾಗಲಾರದೆ ಅಂತ ಕೂಡ ಸಮಾಧಾನವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಸರಿ, ಇದು ಅಲ್ಲಿಯೇ ಇರಲಿ. ಇವರು ತಿರುಪ್ಪಾಯಿ ಪುಡಿಯೂರನ್ನು ಊರಿಗೆ ಬಂದರು. ತೀರದಲ್ಲಿ ದೋಣಿಯಲ್ಲಿ ತೆಪ್ಪದಲ್ಲಿ ಬಂದು ಸಂತೋಷವಾಗಿ ಅಲ್ಲಿಂದ ಊರೊಳಗೆ ಹೋದರೆ, ಊರೊಳಗೆ ಇವರಿಗೆ ಬಂದ ತಕ್ಷಣ ಇವರು ದೊಡ್ಡ ಶಿವಭಕ್ತರು, ತಿರುನಾವುಕರ್ಸರು ಅಂತ ತಿಳಿದು ಸಂಭ್ರಮದಿಂದ ಶಿವಭಕ್ತರು ಊರಿನ ಜನರೆಲ್ಲ ಅವರೆಲ್ಲ ಸ್ವಾಗತಿಸಿದರು. ಒಳ್ಳೆ ವಿಜೃಂಭಣೆಯಿಂದ ಅವರಿಗೆ ವೈಭವವಾದ ಸ್ವಾಗತವನ್ನು ಕೊಟ್ಟರು. ಇವರು ಏನು ಮಾಡಿದ್ರು, ತಿರುಪ್ಪಾದರಿ ಪುಳಿಯೂರ್ ಅನ್ನೋ ಊರಿನ ದೇವಸ್ಥಾನಕ್ಕೆ ನೇರವಾಗಿ ಹೋದರು. ಈ ತಿರುಪ್ಪಾದರಿ ಪುಳಿಯೂರ್, ಅದು ಇವಾಗ ತಿರುಪ್ಪಾ ಪುಳಿಯೂರ್ ಅಂತ ಆಗಿದೆ. ಆ ಊರಿನಲ್ಲಿ ಈಶ್ವರನ ಹೆಸರು ತೋನ್ರಾಯ್ ತುಣನಾಥ, ಮತ್ತು ಅಂಬಾಳ ಹೆಸರು ತೊಗೈ ನಾಯಕಿ ಅಂತ. ದೇವಸ್ಥಾನಕ್ಕೆ ನೇರವಾಗಿ ಹೋಗಿ ಆ ಅಲ್ಲಿ ದೇವರ ಮುಂದೆ ನಿಂತು ಪ್ರಾರ್ಥಿಸ್ತಾ ಇದ್ದಾರೆ. ಅಂದರೆ ಎಲ್ಲ ಪದಿಗಳೇ, ಆ ಪದಿಗಳ ಅರ್ಥವನ್ನು ಮಾತ್ರ ನಾನು ಹೇಳ್ತಾ ಹೋಗ್ತಾನೆ. ಅಪ್ಪ ಭಗವಂತನೇ, ನೀನನ್ನು ಕಾಪಾಡಿದ್ಯಾ, ನೀನೇ ನನಗೆ ತಂದೆ, ನೀನೇ ನನಗೆ ಬಂಧು, ಸರ್ವವೂ ನೀನೇ ನನಗೆ, ಬೇರೆ ಯಾರೂ ಇಲ್ಲ ನನಗೆ, ತಂದೆ ತಾಯಿ ಎಲ್ಲ ನೀನೇ. ಆದರೆ ಈ ಜನ್ಮ ಯಾಕೋ ಬೇಜಾರಾಗ್ತಾ ಇದೆ, ಒಂದು ವೇಳೆ ನೀನು ನನ್ನನ್ನು ಪುನಃ ಜನ್ಮ ಕೊಟ್ಟರೆ, ಹುಟ್ಟಿಸುವುದಾದರೆ, ಪುನಃ ಜನ್ಮ ಕೊಡೋದಾದರೆ, ಅದರಲ್ಲಿ ನಾನು ಕೀಟವಾಗಿ ಹುಟ್ಟಿದರೂ ಪರವಾಗಿಲ್ಲ, ಕ್ರಿಮಿಯಾಗಿ ಹುಟ್ಟಿದರೂ ಪರವಾಗಿಲ್ಲ, ಆದರೆ ನಿನ್ನ ಧ್ಯಾನವೇ ನನ್ನಲ್ಲಿರಬೇಕು, ಬೇರೆ ಏನೂ ಬೇಡ, ನಿನ್ನ ಧ್ಯಾನ ಇರಬೇಕು, ಯಾವಾಗಲೂ ನಿನ್ನನ್ನೇ ನಾನು ಸ್ಮರಿಸ್ತಾ ಇರಬೇಕು, ಅಂತಹ ಜನ್ಮವನ್ನು ಕರುಣಿಸಪ್ಪ ಅಂತ ಇವರು ಬೇಡಿಕೊಂಡರು. ಈ ವಿಚಾರದಲ್ಲಿ ಹೀಗೆ ಶಿವಭಕ್ತರು ವರವನ್ನು ಕೇಳುವುದು ಒಂದು ತರಹ ಸಾಮಾನ್ಯವಾಗಿದೆ ಅಂತ ನನಗನ್ನಿಸುತ್ತೆ. ಶಂಕರಾಚಾರ್ಯರು, ಶಂಕರ ಭಕ್ತ ಭಗವತ್ಪಾದರವರು ತಮ್ಮ ಶಿವಾನಂದ ಲಹರಿಯ 10ನೇ ಶ್ಲೋಕದಲ್ಲಿ ಇದೇ ತರಹ ಅಭಿಪ್ರಾಯವನ್ನು ಬರೋ ಹಾಗೆ ಒಂದು ಶ್ಲೋಕವನ್ನು ರಚಿಸಿದ್ದಾರೆ. ಅದನ್ನು ನೋಡಿ. ನರತ್ವಂ ದೇವತ್ವಂ ನಗವನ ಮೃಗತ್ವಂ ಮಶುಕತಾ ಪಶುತ್ವಂ ಕೀಟತ್ವಂ ಭವತು ವಿಹಗತ್ವಾದಿ ಜನನಂ ಸದಾ ತ್ವತ್ಪಾದಾಬ್ಜ ಸ್ಮರಣ ಪರಮಾನಂದ ಲಹರಿ ವಿಹಾರಾಸಕ್ತಂ ಚೇದ್ ಹೃದಯಮಿಹ ಕಿಂ ತೇನ ವಪುಷ ಅಂತ. ಈ ಶ್ಲೋಕದ ಅರ್ಥ, ಯಾವ ಜನ್ಮವಾದರೆ ಏನು, ಯಾವ ಶರೀರವಾದರೆ ಏನು ಅಂತ. ಮನುಷ್ಯ ಶರೀರವೇ ಆಗಲಿ, ದೇವತೆಗಳ ಆ ಥರ ಶರೀರವಾದರೆ ಏನು, ಕಾಡಿನಲ್ಲಿರುವ ಮೃಗದ ಶರೀರವಾದರೆ ಏನು, ಸೊಳ್ಳೆಯ ಮಶಕತ ಅಂದರೆ ಸೊಳ್ಳೆ ಮಸ್ಕಿಟೋ ಆ ಶರೀರವಾದರೇನು, ಪಶು ಶರೀರವಾದರೇನು, ಕೀಟದ ಶರೀರವಾದರೇನು, ಈ ಪಕ್ಷಿಗಳ ಶರೀರವಾದರೇನು, ಹೇಗೆ ಹುಟ್ಟಿದರೂ ಕೂಡ ಸದಾ ತತ್ ಪಾದಾಬ್ಜ ಸ್ಮರಣ, ಯಾವಾಗಲೂ ನಿನ್ನ ಚರಣಾರವಿಂದಗಳನ್ನು ಧ್ಯಾನಿಸುವಂಥ ಆ ಆನಂದವಾದ ಆನಂದದಲ್ಲಿ ವಿಹರಿಸುವಂಥ ಜನ್ಮ ಇದ್ದರೆ ಯಾವ ಜನ್ಮವಾದರೇನು ಅಂತ ಈ ಶ್ಲೋಕದ ಅರ್ಥ. ಹೀಗೆ ಈ ತರಹ ನಮ್ಮ ತಿರುನಾವುಕರ್ಸರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಅಲ್ಲಿಂದ ಮುಂದಕ್ಕೆ ತಮ್ಮ ತಿಲಕವತಿಯವರು ಇದ್ದಾರಲ್ಲ ವೀರಾಟಾನಂ, ಆ ಊರಿಗೆ ಹೋಗ್ತಾರೆ. ಇವರ ಈ ರೀತಿ ಪವಾಡಗಳು, ಕೀರ್ತಿಯ ಇವರು ಮಾಡತಕ್ಕಂಥ ಸತ್ಕಾರ್ಯಗಳು, ಸೇವೆಗಳು, ಇದನ್ನೆಲ್ಲ ಆ ಮಹೇಂದ್ರ ಪಲ್ಲವರಾಜ ತಿಳ್ಕೊಂಡಿರ್ತಾನೆ. ಇವರು ವೀರಾಟಾನಮಗೆ ಬಂದಾಗ ಅಲ್ಲಿ ಕೂಡ ಅನೇಕ ಶಿವಭಕ್ತರು ಇವರನ್ನು ಸ್ವಾಗತಿಸ್ತಾರೆ. ಈ ಮಹೇಂದ್ರ ಪಲ್ಲವರಾಜನಿಗೆ ತಾನು ಮಾಡಿದ ತಪ್ಪು ಅರಿವಾಗತ್ತೆ. ನಾನು ಬಹಳ ತಪ್ಪು ಮಾಡಿಬಿಟ್ಟೆ, ಅವರಿಗೆ ಬಹಳ ಹಿಂಸೆ ಕೊಟ್ಟೆ, ಅವರ ಕ್ಷಮಾಪಣೆಯನ್ನು ನಾನು ಕೇಳಲೇಬೇಕು ಅಂತ ಹೇಳಿ ಆತನು ಕೂಡ ತಿರುವದಿಗೆ ವೀರಾಟಾನಮಗೆ ಬರ್ತಾನೆ. ಆ ರಾಜ ಬಂದು ಇವರ ಕಾಲಿಗೆ ಬಿದ್ದು ನನ್ನನ್ನು ಕ್ಷಮಿಸಿ ಅಂತ ಬೇಡ್ಕೊಳ್ತಾನೆ. ಇವರು ಅವರು ಕೊಟ್ಟ ಹಿಂಸೆ ಅದನ್ನೆಲ್ಲ ಯಾವಾಗಲೂ ಮರೆತು ಬಿಟ್ಟಿದ್ದಾರೆ. ಯಾಕೆಂದರೆ ಇವರಿಗೆ ಇದ್ದದ್ದೆ ಶಿವನ ಧ್ಯಾನ, ಅದೆಲ್ಲ ಇಲ್ಲ. ಬಹಳ ಪ್ರೀತಿಯಿಂದ ಇವರನ್ನ ಆಲಿಂಗ ಮಾಡಿಕೊಂಡರು ಆ ರಾಜನನ್ನು. ಅದು ಇವರ ದೊಡ್ಡಸ್ತಿಗೆ ಆ ರಾಜನನ್ನು ಯಾವ ಕೆಟ್ಟ ಭಾವನೆಯೂ ಇಲ್ಲದೆ, ಅದೆಲ್ಲ ಇಲ್ಲವೇ ಇಲ್ಲ. ಅಲ್ಲಿ ಬಹಳ ಪ್ರೀತಿಯಿಂದ ಆಲಂಬಿಸಿಕೊಂಡು, ಅಪ್ಪ ನೀನು ಶಿವಭಕ್ತನಾಗು, ಶಿವಶರಣರ ಸೇವೆಯನ್ನು ಮಾಡು, ನಿನ್ನ ಕೈಲಿ ಏನಾಗುತ್ತೋ ಶಿವಭಕ್ತರಿಗೆ ಆ ಸೇವೆಯನ್ನು ಮಾಡು ಅಂತ ಹೇಳಿದಾಗ ಆತನು ಜೈನ ಮತವನ್ನು ತೊರೆದು ಶಿವಭಕ್ತನಾಗಿ ಆ ಊರಿನಲ್ಲೇ ಗುಣಭರ ವೀಶುರಂ ಅನ್ನುವ ಒಂದು ಭವ್ಯವಾದ ದೇವಸ್ಥಾನವನ್ನು ಕಟ್ಟಿಕೊಟ್ಟು ಮುಂದೆ ಶಿವಭಕ್ತನಾಗಿ ತನ್ನ ಕೈಲಾದ ಸೇವೆಯನ್ನು ಮುಂದುವರಿಸ್ತಾನೆ ಅಂತ ಚರಿತ್ರೆ ಹೇಳುತ್ತೆ. ಅಲ್ಲಿಂದ ಮುಂದೆ ಈ ಇವರು ನಮ್ಮ ತಿರುನಾವಕರಸರು ತಿರುಮುಂಡೀಶ್ವರಂ ಯಾತ್ರೆ ಹೋಗಬೇಕು ಅಂತ ಅನ್ಸುತ್ತೆ. ಬೇರೆ ಬೇರೆ ಊರಿಗೆ ಹೋಗಿ ಯಾತ್ರೆ ಮಾಡಿ ಒಂದೊಂದು ಊರಿನಲ್ಲೂ ಶಿವನ ದರ್ಶನ ಮಾಡಿ ಪದಿಗಳನ್ನು ರಚಿಸಿ ಹಾಡಬೇಕು ಅಂತ ತಿರುಮುಂಡೀಶ್ವರಂ, ತಿರು ಆಯತ್ತೂರ್, ಮತ್ತು ತಿರುಕೋಯಿಲೂರು ಈ ಊರುಗಳ ಮೂಲಕ ಒಂದೊಂದು ಊರಿನಲ್ಲೂ ಶಿವನ ದೇವಾಲಯವನ್ನು ದರ್ಶನ ಮಾಡುವುದು, ಹಾಡುವುದು ಈ ಥರ ಮಾಡಿಕೊಂಡು ಪೆನ್ನಾಗರಮ್ಮನವ ಒಂದು ಊರಿಗೆ ಬರ್ತಾರೆ. ಈ ಪೆನ್ನಾಗರಮ್ಮ ಅನ್ನೋದು ಇವಾಗಿನ ವೃದ್ಧಾಚಲಮ್ ಅನ್ನೋ ಊರಿನ ಹತ್ತಿರದಲ್ಲಿದೆ. ಇಲ್ಲಿ ತೂಂಗಾನೆ ಮಂಗಳಮ್ ಅಂತ ಆ ಶಿವನ ದೇವಸ್ಥಾನದ ಹೆಸರು. ಇಲ್ಲಿ ದೇವರು ಯಾರು ಅಂತಂದರೆ ಈಶ್ವರನು, ಪ್ರಳಯ ಕಾಳೇಶ್ವರರ್ ಅಥವಾ ಶುಡರ್ ಕೋಳಾಂಧನಾಥರ್, ಮತ್ತು ಅಂಬಾಳ ಹೆಸರು ಕಡಂಬೈ ನಾಯ್ಕಿ, ಅಳಗಿಯ ಕದಳಿ, ಈ ಆಮೋದನ ಅಂಬಾಳ್ ಅಂತ ಎಲ್ಲ ಇದೆ. ಕಡಂದೈ ನಾಯ್ಕ ಅಂತ ಇಟ್ಕೋಬಹುದು, ಶುಡರ್ ಕೋಳಾಂಧನಾಥರ್ ಅಂತ ಇಟ್ಕೋಬಹುದು. ಇಲ್ಲಿ ಇವರು ಬಂದು ಪ್ರಾರ್ಥನೆ ಮಾಡ್ತಾರೆ, ಮತ್ತು ಈ ದೇವರನ್ನು ಕುರಿತು ಪೆನ್ನಾಗರಂನಲ್ಲಿ ತುಂಗಾನೈ ಮಾಡಂ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇವರಿಗೆ ಒಂದು ಅಳುಕಿದ್ದೇ ಇತ್ತು, ಏನು ಜೈನ ಮತಕ್ಕೆ ಸೇರಿ ನನ್ನ ಶರೀರವು ಮಲಿನವಾಗೋಯಿತು, ಮನಸ್ಸು ಮಲಿನವಾಗೋಯಿತು, ಅವರು ಕೊಟ್ಟ ಊಟವನ್ನು ಮಾಡಿ ಆಹಾರವನ್ನು ತೆಗೆದುಕೊಂಡು ಈ ಶರೀರವೂ ಮಲಿನವಾಯಿತು, ನನ್ನ ಮನಸ್ಸು ಮಲಿನವಾಗೋಯ್ತಲ್ಲ, ಇದನ್ನು ಶುದ್ಧಿಗೊಳಿಸ್ತಿದ್ರೆ ಹೇಗೆ ಅಂತ ಹೇಳಿ ಅಲ್ಲಿ ಆ ದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಅಪ್ಪ ದೇವರೇ, ಈ ದೇಹ ಮಲಿನವಾಗೋಗ್ಬಿಟ್ಟಿದೆ, ಕಲುಷಿತವಾಗಿದೆ, ಆದ್ದರಿಂದ ನನಗೆ ಈ ತರಹ ದೇಹ ಬೇಡ, ಹಾಗೆ ಬದುಕಿರಬೇಕಾದರೆ ನಾನು ಈ ದೇಹ ಶುದ್ಧವಾಗಿ ಇರಬೇಕು, ಈ ಶುದ್ಧೀಕರಣವನ್ನು ನೀನೇ ಮಾಡಬೇಕು, ಶುದ್ಧೀಕರಣ ಮಾಡೋದು ನನಗೆ ಹೇಗೆ ಗೊತ್ತಾಗತ್ತೆ ಅಂತಂದರೆ, ನಿನ್ನನ್ನು ಇಷ್ಟು ಬೇಡ್ಕೊಳ್ತಾ ಇದ್ದೀನಲ್ಲ, ನನ್ನ ಭುಜಗಳ ಮೇಲೆ ತೋಳಿನ ಮೇಲೆ ಒಂದು ತ್ರಿಶೂಲದ ಮುದ್ರೆ ಮತ್ತು ನಂದಿ, ಈ ಮುದ್ರೆ ಎರಡೂ ತೋಳಿಗಳ ಮೇಲೆ ಅನುಗ್ರಹಿಸು, ಮುದ್ರೆ ಮಾಡು, ಪ್ರಿಂಟ್ ಮಾಡು, ಆವಾಗ ನಾನು ನಂಬ್ತೀನಿ ನೀನು ನನ್ನನ್ನು ಶುದ್ಧೀಕರಣಗೊಳಿಸಿದ್ದೀಯಾ, ನೀನು ನನ್ನನ್ನು ಒಪ್ಪಿಕೊಂಡಿದ್ದೀಯಾ ಅಂತ ನನಗೆ ಅನಿಸತ್ತೆ ಅಂತ ಹೇಳಿ ಇವರು ಬಹಳ ದೈನ್ಯದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಭಗವಂತನ ಇವರು ಪ್ರಾರ್ಥನೆಗೆ ಹೋಗೊಟ್ಟು ಒಂದು ಶಿವಗಣವನ್ನು, ಶಿವಭೂತವನ್ನು ಕಳಿಸಿ, ಇವ್ರಿಗೆ ಗೊತ್ತೇ ಇಲ್ಲ ಆ ಶಿವಭೂತ ಶಿವಗಣದ ಒಂದು ಗಣ ಬಂದು ಇವರ ತೋಳಿನ ಮೇಲೆ ನಂದಿಯ ಮತ್ತು ತ್ರಿಶೂಲದ ಮುದ್ರೆಯನ್ನು ಎರಡೂ ತೋಳುಗಳಲ್ಲಿ ಒತ್ತಿಬಿಟ್ಟು ಹೋಯಿತು. ಆಮೇಲೆ ನೋಡ್ಕೋತಾರೆ, ನೋಡಿದ್ರೆ ಬಂದುಬಿಟ್ಟಿದೆ, ಪರಮಾನಂದವಾಗಿ ಹೋಯಿತು. ಅಯ್ಯ ದೇವರೇ ಭಗವಂತ, ನಾನು ಕೇಳಿದ್ದಕ್ಕೆ ನೀನು ತಕ್ಷಣ ಸ್ಪಂದಿಸಿ ಅದನ್ನು ನನ್ನ ಪ್ರಾರ್ಥನೆಯನ್ನು ಅನುಗ್ರಹಿಸಿದೆಯಲ್ಲ ಅಂತ ಬಹಳ ಬಹಳ ಆನಂದಪಟ್ಟು ಸಂತೋಷಗೊಂಡು, ಮತ್ತು ಮುದುಗುಂದ್ರಮ್ಮನಂಥ ಒಂದು ಊರು, ಆ ಊರಿನಲ್ಲಿ ಹೋಗಿ ಶಿವನನ್ನು ಪ್ರಾರ್ಥನೆ ಮಾಡಿ ಅಲ್ಲಿಂದ ಮುಂದಕ್ಕೆ ಚಿದಂಬರಮ್ಮಗೆ ಬರ್ತಾರೆ. ಚಿದಂಬರಂನಲ್ಲಿ ದೇವಸ್ಥಾನದಲ್ಲಿ ನೋಡ್ತಾರೆ, ಇವರಿಗೆ ಪರಮಾನಂದವಾಗೋಗ್ಬಿಡುತ್ತೆ. ಆಹಾ, ಎಂಥ ದೇವರು ಇದು, ಈ ದೇವರನ್ನು ನೋಡಿದರೆ ಆನಂದ ತುಂದಿಲರಾಗಿದ್ದಾರೆ. ಅಲ್ಲಿ ಬೇಕಾದಷ್ಟು ಪದಿಹೆಗಳನ್ನು ರಚನೆ ಮಾಡಿ ಹಾಡಿದ್ದಾರೆ. ಅದರಲ್ಲಿ ಒಂದು ಪದಿಹೆಗದಲ್ಲಿ ಇವರು ಹೇಳುವ ವಿಷಯವನ್ನು ಮಾತ್ರ ನಾನು ಇಲ್ಲಿ ಹೇಳ್ತೀನಿ. ಒಂದು ಪದಿಹೆದಲ್ಲಿ ಇವರು ಏನು ಹೇಳ್ತಾರೆ ಅಂತಂದರೆ, ಅಲ್ಲಿ ಇವರು ಹಾಡಿದ ಪದಿಹ ಪೆರಿಯ ತಿರುತ್ತಾಂಡವ ಪದಿಹ್ಯಂ ಅಂತ ಹೆಸರು, ಇದು ಪ್ರಸಿದ್ಧವಾಗಿದೆ. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಪೆರುಂ ಪೆಟ್ರ ಪುಳಿಯೂರ ಆನೆ ಪೇಸಾದ ನಾಳೆಲ್ಲಾಂ ಪಿರವಾನಾಳೆ ಅಂತ ಭಗವಂತನನ್ನು ಹೊಗಳ್ತಾರೆ. ಅಂದರೆ ನಾನು ನಿನ್ನನ್ನು ಯಾವತ್ತು ಪುಳಿಯೂರಾನೆ ಅಂತಂದರೆ ನಟರಾಜ ಸ್ವಾಮಿಗೆ ರೆಫರ್ ಆಗ್ತಾ ಇದೆ, ಅಂತಹ ನಿನ್ನನ್ನು ಪೆರುಂ ಪೆಟ್ರ ಬಹಳ ಮಹಿಮೆಯುಳ್ಳ ನಿನ್ನನ್ನು ನಾನು ಯಾವತ್ತಾದರೂ ನೆನೆಸ್ಕೊಳ್ದಿದ್ರೆ ಆವತ್ತು ನಾನು ಬದುಕಿಲ್ಲ ಅಂತಲೇ ಅರ್ಥ. ಅಂದರೆ ಪ್ರತಿ ದಿವಸವೂ ಅವರು ಆತನನ್ನು ನೆನೆಸ್ಕೊಂಡಿದ್ದಾರೆ, ಹಾಡಿದ್ದಾರೆ, ನಾನು ಯಾವತ್ತಾದರೂ ನೆನೆಸ್ಕೊಳ್ಳಿಲ್ಲ ಅಂದರೆ ಆವತ್ತು ನಾನು ಬದುಕಿಲ್ಲ ಅಂತ ಅರ್ಥ ಅನ್ನೋ ಬರೋ ಥರ ಈ ಪದಿಗವನ್ನು ಹಾಡಿದ್ದಾರೆ. ಇಲ್ಲಿ ಸ್ವಲ್ಪ ದಿವಸ ಅದೇ ಥರ ಇದ್ದು ನಂತರ ಮುಂದಕ್ಕೆ ತಿರುವಾರೆಯೂರ್ ಅನ್ನುವ ಕ್ಷೇತ್ರ, ಮತ್ತು ತಿರುಪ್ಪುಗಳಿ ಅನ್ನುವ ಇನ್ನೊಂದು ಕ್ಷೇತ್ರ, ಎರಡು ದೇವಸ್ಥಾನಗಳಿಗೂ ಹೋಗಿ ಪದಿಗಳನ್ನು ಹಾಡಿ ಶೀರ್ಗಾಳಿ ಅನ್ನುವ ಊರಿಗೆ ಬರ್ತಾರೆ. ಇವರಿಗೆ ಮೊದಲೇ ಗೊತ್ತು, ಶೀರ್ಗಾಳಿನಲ್ಲಿ ತಿರುಜ್ಞಾನ ಸಂಬಂಧರ್ ಅನ್ನುವ ಮಹನೀಯರು ಅಲ್ಲಿ ಇದ್ದಾರೆ ಅಂತ ಇವ್ರಿಗೆ ಗೊತ್ತು. ಶೀರ್ಗಾಳಿಯಲ್ಲಿ ಇವರು ಯಾರು, ಈ ತಿರುಜ್ಞಾನ ಸಂಬಂಧರ್ ಅಂತಂದರೆ, ತಿರುಜ್ಞಾನ ಸಂಬಂಧರನ್ನು ಮಹಾಮಹಿಮರಿಗೆ ಮಗುವಾಗಿದ್ದಾಗಲೇ, ಚಿಕ್ಕ ಮಗುವಾಗಿದ್ದಾಗ ಪಾರ್ವತೀದೇವಿಯು ತನ್ನ ಕೈಯಿಂದ ಹಾಲನ್ನು ಕುಡಿಸಿ, ಎಂತಹ ಹಾಲು, ಜ್ಞಾನವೆಂಬ ಹಾಲನ್ನು ಕುಡಿಸಿ, ಅದು ಹಾಲು ಕುಡಿತಾಳೆ ಆ ಮಗು. ಜ್ಞಾನ, ದೈವಜ್ಞಾನದಲ್ಲಿ ವಿಪರೀತವಾದ ಒಂದು ಭಕ್ತಿ, ಹಾಡುವುದು ಇದೆಲ್ಲ ಬಂದುಬಿಡ್ತು. ಯಾಕೆಂದರೆ ಪಾರ್ವತಿಗೆ ಕೊಟ್ಟಿರೋ ಹಾಲಲ್ವಾ. ಅದರಿಂದ ದೊಡ್ಡವರಾಗಿದ್ದಾರೆ, ಮಹಾಮಹಿಮರಾಗಿದ್ದಾರೆ. ಎಷ್ಟು ವಯಸ್ಸಿನಲ್ಲಿ? 2-3 ವಯಸ್ಸಿನಲ್ಲಿ ಮಗುಗೆ ಕೊಟ್ಟಿದ್ದು. ಅವರು ಇಲ್ಲಿದ್ದಾರೆ, ಶಿರ್ಗಾಡಿನಲ್ಲಿದ್ದಾರೆ, ಅವರನ್ನು ನೋಡಬೇಕು ಅಂತ ಇವ್ರಿಗೆ ಆಸೆ ಆಗಿ ಶಿರ್ಗಾಡಿಗೆ ಬಂದಿದ್ದಾರೆ. ಶಿರ್ಗಾಡಿನಲ್ಲಿ ಇವ್ರಿಗೂ ಮೊದಲೇ ಗೊತ್ತು, ತಿರುಜ್ಞಾನ ಸಂಬಂಧರು, ಜ್ಞಾನ ಸಂಬಂಧರು, ಅವರ ಹೆಸರೇ ಹೇಳುತ್ತೆ, ಅವರು ಜ್ಞಾನದ ಒಂದು ಎಂಬಾಡಿಮೆಂಟ್. ಅವರಿಗೆ ಇವರು ಬರ್ತಾರೆ ಅಂತ ಗೊತ್ತು, ಊರು ಎಲ್ಲೆಲ್ಲೇ ಕಾದಿದ್ದಾರೆ. ತಿರುಜ್ಞಾನ ಸಂಬಂಧರು ಬಂದರು, ತಿರುವಿನಾವಕಾಸರು ಬಂದರು, ತಿರುಜ್ಞಾನ ಸಂಬಂಧರು ನೋಡಿದ ತಕ್ಷಣ ಒಬ್ಬರಿಗೊಬ್ಬರು ನಮಸ್ಕಾರ ಮಾಡ್ಕೊಂಬಿಟ್ರು. ಇವರು ವಯಸ್ಸಿನಲ್ಲಿ ಬಹಳ ಹಿರಿಯರು, ಅವರು ಸುಮಾರು 7 ವರ್ಷ ಇರಬೇಕಷ್ಟೇ, ಮಗು ಇನ್ನು. ಆ ಮಗುವಿನ ಕಾಲಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಆ ಮಗು ಕೇಳಬೇಕಾ, ಜ್ಞಾನವೇ ಒಂದು ಎಂಬಾಡಿಮೆಂಟ್ ಆಗಿರೋ ತಿರುಜ್ಞಾನ ಸಂಬಂಧ ಇವರನ್ನು ತಬ್ಬಿಕೊಂಡ್ಬಿಟ್ಟು ಅಪ್ಪಾ ಅಂತ ಕಿರುಚಾಗಿ ಅಪ್ಪರೇ ಅಂತ ಕರೆದು ಅಡ್ರೆಸ್ ಮಾಡಿ ಸಂಬೋಧಿಸಿ ಅವ್ರನ್ನ ಅಪ್ಕೊಂಬಿಡ್ತು. ಭಕ್ತಿ ತಂದೆ ಅನ್ನೋ ಥರ ಅರ್ಥ ಅಪ್ಪರ್ ಅಂತ. ಆವಾಗಲೇ ಇವರಿಗೆ ಅಪ್ಪರ್ ಅಂತ ಹೆಸರು ಬಂದಿದ್ದು, ಅಪ್ಪರ್ ಅಂತ ಪ್ರಸಿದ್ಧರಾಗಿದ್ದು. ಹೀಗೆ ಇವರ ಭೇಟಿಯಲ್ಲಿ ನಡೆಯಿತು. ಇಲ್ಲಿ ಈ ಶಿರ್ಗಾಳಿ ಬಗ್ಗೆ ಇವರು ತಿರುಜ್ಞಾನ ಸಂಬಂಧರು ಹೇಳ್ತಾರೆ, ಒಂದು ಪದಿಗವನ್ನು ಹಾಡಬೇಕಲ್ಲ ನೀವು ಅಂತ ತಿರುಜ್ಞಾನ ಸಂಬಂಧರು ಇವರಿಗೆ ಹೇಳ್ತಾರೆ. ಆವಾಗ ಮಗು ಅಂತ ಹೇಳ ಅವರಿಗೆ ಖಂಡಿತವಾಗಿ ಮಗು ಅನ್ನೋ ಭಾವನೆ ಇಲ್ಲ, ಬಹಳ ದೊಡ್ಡ ಜ್ಞಾನಿ ಅಂತಾನೆ ಇವರಿಗೆ ಭಾವನೆ, ದೊಡ್ಡ ಜ್ಞಾನಿ. ತಿರುನಾವಕರ್ಸರು ಏನು ಮಾಡಿದ್ರು, ಅದರಂತೆ ಒಂದು ಪದಿಗವನ್ನು ಹಾಡಿದ್ರು. ಆ ಶಿರ್ಗಾಳಿ ಅಥವಾ ಶಿರಾಳಿ ಆ ಊರಿಗೆ ಅನೇಕ ಹೆಸರುಗಳಿವೆ, ಬ್ರಹ್ಮಪುರಿ ಅಂತಲೂ ಹೆಸರಿದೆ ಅಂತ ಕಾಣುತ್ತೆ. ಸರಿ, ಅವರು ಈ ಥರ ಹೇಳಿದರು, ಪದಿಗವನ್ನು ಹಾಡಿದ್ರು. ಒಂದು ಕಾಲದಲ್ಲಿ ಪ್ರಳಯವಾಯಿತು, ಜಲಪ್ರಳಯವಾಯಿತು. ಜಲಪ್ರಳಯವಾದಾಗ ಎಲ್ಲ ಮುಳುಗೋಗ್ತಾ ಇದೆ. ಈ ಶಿರ್ಗಾಳಿ ಚಿದಂಬರಕ್ಕೆ ಹತ್ತಿರವೇ, ಸಮುದ್ರ ತೀರದಲ್ಲೇ ಇದೆ, ಹತ್ತಿರವೇ ಇದೆ. ಜಲಪ್ರಳಯವಾಗೋದಾಗ ಎಲ್ಲ ಪ್ರದೇಶವೂ ಮುಳುಗೋಗಿದೆ. ಆಗ ಪರಮೇಶ್ವರನು ಪಾರ್ವತಿ ಸಮೇತರಾಗಿ ಅಲ್ಲಿ ಓಂ ಅನ್ನುವ ಪ್ರಣವರೂಪದ ಒಂದು ದೋಣಿಯಲ್ಲಿ ಕುಳಿತು ಎಲ್ಲರನ್ನೂ ಸಂರಕ್ಷಿಸಿದರು. ದೇವತೆಗಳೆಲ್ಲರೂ ಈ ಶಿವಪಾರ್ವತಿಯರ ಮುಂದೆ ಪಕ್ಷಿಗಳ ರೂಪದಲ್ಲಿ ಬಂದು ಕುಳಿತು ಹೀಗೆ ಆ ಊರನ್ನು ಇವರು ರಕ್ಷಿಸಿದರು ಅಂತ ಇದೆ. ಇದನ್ನು ಪದಿಗ ರೂಪವಾಗಿ ಇವರು ಹಾಡಿ ಆ ದೇವರನ್ನು ಮೆಚ್ಚಿಸಿದರು. ಈ ಥರ ಪದಿಗವನ್ನು ಹಾಡಿದ್ರು ಆ ಶಿರ್ಗಾಳಿನಲ್ಲಿ. ಇವರು ಸ್ವಲ್ಪ ದಿವಸ ಅಲ್ಲಿ ಇಬ್ಬರು ಇದ್ದರು ಶಿರ್ಗಾಳಿಯಲ್ಲಿ. ಅಲ್ಲಿಂದ ಮುಂದಕ್ಕೆ ಇವರು ಪ್ರಯಾಣ ಮಾಡಿದರು. ತಿರುವಾರಯೂರ್ ಮತ್ತು ಅದೆಲ್ಲ ಆಯಿತು. ಇವರು ದೋಣಿಯಲ್ಲಿ ಕುಳಿತು ಪಾರ್ವತಿ ಪರಮೇಶ್ವರರು ಇಲ್ಲಿ ಊರನ್ನು ರಕ್ಷಿಸಿದ್ರಿಂದ ಈ ಊರಿನಲ್ಲಿ ದೋಣಿಯಪ್ಪರನ್ನೋ ದೇವಸ್ಥಾನ ಇವರದೇ. ಈ ದೇವಸ್ಥಾನವು ಕೂಡ ದೋಣಿಯ ರೂಪದಲ್ಲಿಯೇ ಇದೆ ಅಂತ ಕಾಣುತ್ತೆ. ಯಾವಾಗಲಾದರೂ ಹೋದಾಗ ಈ ದೇವಸ್ಥಾನವನ್ನು ನೋಡಬಹುದು. ಮತ್ತು ಅಲ್ಲಿಂದ ಮುಂದಕ್ಕೆ ತಿರುಕೋಳಕಂ ಅನ್ನೋ ಊರಿಗೆ ಇತರ ಕ್ಷೇತ್ರಗಳನ್ನೆಲ್ಲ ನೋಡಿಕೊಂಡು ಇವರ ಜೊತೆ ತಿರುಜ್ಞಾನ ಸಂಬಂಧರ ಜೊತೆ ತಿರುನಾಕರ್ಸರ್ವರು ತಿರುಕೋಲಕ ಅನ್ನೋ ಊರಿಗೆ ಅವರು ಬಂದಿರ್ತಾರೆ. ಅಲ್ಲಿ ಪದಿಗವನ್ನು ಹಾಡ್ತಾರೆ. ತಿರುಕೋಲಕಂನಲ್ಲಿ ಅವರು ತಿರುಜ್ಞಾನ ಸಂಬಂಧರು ವಾಪಸ್ ಹೊರಟೋಗ್ತಾರೆ. ಇವರು ಮುಂದಕ್ಕೆ ತಮ್ಮ ಯಾತ್ರೆಯನ್ನು ಬೆಳೆಸ್ತಾರೆ. ಅಂದರೆ ಅಲ್ಲಿಂದ ತಿರುವಾಡುತರೈ ಅನ್ನೋ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಮುಂದೆ ತಿರುಶಕ್ತಿ ಮುತ್ರಂ ಅದು ಶಕ್ತಿ ಅನ್ನೋದು ತಮಿಳಿನಲ್ಲಿ ಶಕ್ತಿಯಾಗಿದೆ. ತಿರುಶಕ್ತಿ ಮುತ್ರಂ ಅಂತ ಆ ಸ್ಥಳ. ಆ ಸ್ಥಳದಲ್ಲಿ ಶಿವಕೋರಂದೀಶ್ವರರ್ ಅನ್ನೋದು ಈಶ್ವರನ ಹೆಸರು, ಪೆರಿಯ ನಾಯಕಿ ಅನ್ನೋದು ಅಮ್ಮನವರ ಹೆಸರು. ಅಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಇವರಿಗೆ ಒಂದು ಅಳುಕು, ನಾ ಮೊದಲೇ ಹೇಳದ್ನಲ್ಲ, ತಮ್ಮ ಶರೀರವು ಮಲಿನವಾಗಿದೆ,

0: ಮಂಗಳೂರು ಅಂತ ಒಂದು ಊರಿದೆ, ಆ ಊರಿಗೆ ಬಾ, ಆ ಊರಿನಲ್ಲಿ ನಿನಗೆ ಈ ಅನುಗ್ರಹ ನಡೆಯುತ್ತೆ ಅಂತ ಹೇಳಿದರು. ಅದು ಶಿವನ ಆಜ್ಞೆ, ಅಂದರೆ ಪ್ರೀತಿಯಿಂದ ಮಾಡಿದ ಒಂದು ಅಪ್ಪಣೆ. ಅದರಂತೆ ಅವರು ತಿರುನಲ್ಲೂರಿಗೆ ಬಂದು ಈ ಥರ ಪ್ರಾರ್ಥನೆಯನ್ನು ಹೇಳ್ತಾರೆ. ನನಗೆ ನನ್ನ ತಲೆ ಮೇಲೆ ಪಾದಾರವಿಂದಗಳನ್ನು ಇಟ್ಟು ನನ್ನನ್ನು ಅನುಗ್ರಹ ಮಾಡಪ್ಪ ಈಶ್ವರ ಅಂತ ಹೇಳಿದಾಗ, ಅದರಂತೆಯೇ ಕರುಣಾಮಯನಾದ ಈಶ್ವರನು ತನ್ನ ಪಾದಾರವಿಂದಗಳನ್ನು ಇವರ ತಲೆಯ ಮೇಲೆ, ಶಿರಸ್ಸಿನ ಮೇಲೆ ಇರಿಸ್ತಾರೆ. ಬಹಳ ಸಂತೋಷಪಟ್ಟುಬಿಡ್ತಾರೆ. ಆಹಾ, ನನ್ನ ಈಶ್ವರನು ನಾನು ಕೇಳಿದ್ದಕ್ಕೆಲ್ಲ ಅನುಗ್ರಹಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಇವರು ತಿರುನಲ್ಲೇರಿನಲ್ಲಿ ಬಹಳ ಸಂತೋಷಭರಿತರಾಗಿರ್ತಾರೆ. ಈಗಲೂ ಸಹ ವೈಷ್ಣವ ದೇವಸ್ಥಾನಗಳಲ್ಲಿ ಹೋದರೆ ಭಕ್ತಾದಿಗಳ ಮೇಲೆ ವಿಷ್ಣುವನ ಪಾದ ಅಂತ ಸಂಕೇತಗೊಂಡಿರುವ ಷಡಾರಿ ಎನ್ನುವ ಒಂದು ಶಿವ ವೈಷ್ಣವ ಭಕ್ತರಂಗ ತಲೆ ಮೇಲೆ, ಶಿರಸ್ಸಿನ ಮೇಲೆ ಇಡ್ತಾರೆ. ಅದು ವಿಷ್ಣುವಿನ ಪಾದಾರವಿಂದಗಳು ಅಂತ ಭಾವನೆ. ಅದೇ ತರಹ ಯಾವ ಶಿವನ ದೇವಸ್ಥಾನದಲ್ಲಿಯೂ ಇಲ್ಲ, ಆದರೆ ಈ ದೇವಸ್ಥಾನದಲ್ಲಿ ತಿರುನಲ್ಲೂರಿನಲ್ಲಿ ತಿರುನಾವಕ್ಕರಸರ ಮೇಲೆ ಅವರ ಶಿರಸ್ಸಿನ ಮೇಲೆ ಶಿವನ ಪಾದಾರವಿಂದಗಳನ್ನು ಇಟ್ಟದ್ದರಿಂದ ಅಲ್ಲಿ ಆ ದೇವಸ್ಥಾನದಲ್ಲಿ ಹೋದರೆ ಭಕ್ತರುಗಳಿಗೆ ಶಿವನ ಪಾದಾರವಿಂದಗಳ ಸಂಕೇತವಾಗಿರ್ತಕ್ಕಂಥ ಷಡಾರಿಯನ್ನು ಭಕ್ತರ ಮೇಲೆ ಇಡ್ತಾರೆ. ಇದು ಇವತ್ತಿಗೂ ಉಂಟು. ಅಲ್ಲಿಂದ ಮುಂದೆ ಇದು ಈ ಘಟನೆ ನಡೆಯಿತು, ಬಹಳ ಸಂತೋಷವಾಗಿ ಹೋಯಿತು. ಶಿವನ ಪಾದಾರವಿಂದ ಯಾರಿಗೆ ಸಿಗತ್ತೆ, ಯಾರಿಗೆ ಸಿಗತ್ತೆ, ಎಂಥೆಂಥ ಅವರು ತಪಸ್ಸು ಮಾಡಿದ್ರೂ ಸಿಕ್ಕುವುದಿಲ್ವಲ್ಲ, ಅಂಥದ್ದು ನನಗೆ ಕರುಣೆ ಆಯಿತಲ್ಲ ಅಂತ ಇವರು ಬಹಳ ಆನಂದಪಟ್ಟು ಅಲ್ಲಿಂದ ಮುಂದೆ ತಿರುನಲ್ಲೂರು ಇಂದ ಮುಂದೆ ಇವರು ತಿಂಗಳೂರು ಅನ್ನುವ ಊರಿಗೆ ಬರ್ತಾರೆ. ಈ ತಿಂಗಳೂರಿನಲ್ಲಿ ಏನು ವಿಶೇಷ ಅಂತಂದರೆ, ಆ ಊರಿನ ಶಿವನ ಶಿವನ ಮೇಲೆ ಪುರಟ್ಟಾಸಿ ಮತ್ತು ಪಂಗುಣಿ ತಮಿಳು ಮಾಸಗಳ ಹೆಸರು ಇವು. ಅಂದರೆ ಭಾದ್ರಪದ ಮತ್ತು ಫಾಲ್ಗುಣ ಮಾಸದ ಪೌರ್ಣಮಿಯ ದಿವಸ, ಹಿಂದಿನ ದಿವಸ ಮತ್ತು ಪೌರ್ಣಮಿ ದಿವಸ ಮತ್ತು ಮುಂದಿನ ದಿವಸ, ಈ ಮೂರು ದಿವಸಗಳಲ್ಲಿ ಎರಡು ತಿಂಗಳಲ್ಲಿಯೂ ಚಂದ್ರನ ಕಿರಣಗಳು ಈ ಈಶ್ವರನ ಮೇಲೆ ಬೀಳುತ್ತೆ ಅನ್ನುವುದು ಒಂದು. ಅದು ಅಲ್ಲದೆ ಈ ಊರು ಚಂದ್ರನಿಗೆ ಸೇರತಕ್ಕಂಥ ಯಾತ್ರಾ ಸ್ಥಳ. ಈ ತಿರುನಲ್ಲಾರು ಅದೆಲ್ಲ ಗ್ರಹಗಳ ದೇವಸ್ಥಾನ ಇದೆಯಲ್ಲ, ಅದು ಈ ಊರು ಚಂದ್ರಗ್ರಹನಿಗೆ ಮೀಸಲಾದಂಥ ಸ್ಥಳ ಅಂತ ಹೇಳಲ್ಪಟ್ಟಿದೆ. ಈ ಊರಿಗೆ ತಿಂಗಳೂರಿಗೆ ನಮ್ಮ ತಿರುನಾವಕ್ಕರಸರು ಬರ್ತಾರೆ. ಇಲ್ಲಿ ಏನು ನಡೆಯುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 6.
3: Atha Sashtho Adhyayaha. ಸವಿಷ್ಣೋಹಸ್ತಾಭ್ಯಾಂ

ಏರ್ವಿಷಃ ಪ್ರಾಗೂರ್ಷಿ ಜೋವನ್ಹೀತಮಾನ್ ದೇವತ್ವಷ್ಟರ್ವಸೂರಮಹವ್ಯಾತೇಸ್ವದಂತಾಂ ರೇವಾತಿರಮಧ್ವಂ ಬೃಹಸ್ಪತೆ ಧಾರಯಾ ವಸೂನಿ ರತಸ್ಯತ್ವಾದೇವಃ ವಿಪಾಶೇ ನ ಪ್ರತಿ ಮುಂಚಾಮಿ ಧರ್ಷಾನ್ ಮಾನುಷಃ ದೇವಸ್ಯತ್ವಾ ಸವಿತುಃ ಪ್ರಾಸವೇಶ್ವಿನೋರ್ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಅಗ್ನೀಶೋ ಮಾಭ್ಯಾಂ ಜುಷ್ಟನ್ನಿಯೂನಜ್ಮಿ ಅಧ್ಯಸ್ತ್ವೌಷಾಧೀಭ್ಯಃ ಪ್ರೋಕ್ಷಾಮ್ಯನುತ್ವಾ ಮಾತಾಮನ್ಯತಾ ಮನೋಪಿತಾನುಭ್ರಾತಾ ಸಗರ್ಭ್ಯೋನು ಸಖಾ ಸಯೂಥ್ಯಃ ಅಗ್ನೀಶೋ ಮಾಭ್ಯಾಂ ತ್ವಾ ಜುಷ್ಟಂ ಪ್ರೋಕ್ಷಾಮಿ ಅಪಾಂ ಪೇರುರಸ್ಯಾಪೋ ದೇವೀ ಸಾದಂತು ಸ್ವಾತ್ತಂಚಿತ್ ಸದ್ದೇವ ಹವಿಃ ಸಂತೇ ಪ್ರಾಣೋ ವಾತೇ ನ ಗಚ್ಛತ ಕ್ಯಾಸಮಂಗಾ ನಿಯಜತ್ರೈಃ ಸಂಯಜಮಾನ ಆಶಿಷಾ ಘೃತೇನಾಕ್ತೋ ಪಶುಂದ್ರಾಯೇಥಾ ಕ್ಯಾರೇವಾತಿ ಯಜಮಾನೇ ಪ್ರಿಯಂಧಾ ಆವೀಶ ಉರುರಂತರಿಕ್ಷಾತ್ ಸಜೂರ್ದೇವೇನ ವಾತೇನ ಅಸ್ಯ ಹವಿಷಸ್ಮನಾ ಯಜಸಮಸ್ಯ ತನ್ವಾ ಭವ ವರ್ಷೋ ವರ್ಷೀಯಸಿ ಯಜ್ಞೇ ಯಜ್ಞಪಾತಿಂಧಾಃ ಸ್ವಾಹಾ ದೇವೇಭ್ಯೋ ದೇವೇಭ್ಯ ಸ್ವಾಹಾ ಮಾಹಿರ್ಭೂರ್ಮಾ ಪ್ರದಾಕುಃ ನಮಸ್ತ ಆತಾನಾನರ್ವಾ ಪ್ರೇಹಿ ಘೃತಸ್ಯಾಕುಲ್ಯ ಉಪಾರುತಸ್ಯ ಪಥ್ಯಾ ಉಪ ದೇವೀ ಈರಾಪಶುದ್ಧಾವೋಢ್ವಗ್ಞಸುಪಾರಿವಿಷ್ಟಾ ದೇವೇಷು ಸುಪಾರಿವಿಷ್ಟಾ ವಯಂ ಪಾರಿವೇಷ್ಟಾರೋ ಭೂಯಾಸ್ಮ ವಾಚಂತೆ ಶುಂಧಾಮಿ ಪ್ರಾಣಂತೆ ಶುಂಧಾಮಿ ಚಕ್ಷುಸ್ತೆ ಶುಂಧಾಮಿ ಶ್ರೋತ್ರಂತೆ ಶುಂಧಾಮಿ ನಾಭಿಂತೆ ಶುಂಧಾಮಿ ಮೇಢ್ರಂತೆ ಶುಂಧಾಮಿ ಪಾಯುಂತೆ ಶುಂಧಾಮಿ ಚರಿತ್ರಾಗ್ಸ್ತೆ ಶುಂಧಾಮಿ ಮನಸ್ತ ಆಪ್ಯ ಆಯತಾಂ ವಾಕ್ತ ಆಪ್ಯ ಆಯತಾಂ ಪ್ರಾಣಸ್ತ ಆಪ್ಯ ಆಯತಾಂ ಚಕ್ಷುಸ್ತ ಆಪ್ಯ ಆಯ ತಾಗ್ಶ್ರೋತ್ರಂತ ಆಪ್ಯ ಆಯತಾಂ ಯತ್ತೇ ಕ್ರೂರಿಂ ಯದಾಸ್ಥಿ ತಂತತ್ತ ಆಪ್ಯ ಆಯತಾಂ ತತ್ತೇ ನಿಷ್ಟ್ಯ ಆಯತಾಂ ತತ್ತೇ ಶುದ್ಧ್ಯತು ಶಮೋಭ್ಯಃ ಓಷಾಧೇತ್ರಾಯ ಸ್ವಸ್ವಧೀತೇ ಮೈನಗ್ಯ ಹಿಗ್ಯಸೀಃ ರಕ್ಷಾಸಾಂ ಭಾಗೋಸಿ ನಿರಸ್ತಜ್ಞ ರಕ್ಷಾಃ ಇದಮಹಜ್ಞ ರಕ್ಷೋಭಿತಿಷ್ಠಾಮೀದಮಹಜ್ಞ ರಕ್ಷೋ ವಾ ಬಾಧೇ ಇದಮಹಜ್ಞ

ಸಮಮನುಭಜಿರಂಗಿಯಮುದ್ರಂ ವಾಹೇತಂ ಮತ್ಸರಭಯಂಚಯೋಸಮುದ್ರಶ್ಚ ಪಾರಣ್ಯಪಶ್ಚೇ ಸಂವತ್ಸರ ವೇದಮುದ್ರಸ್ತೈತಾರೈರ್ಗಾರತ್ರ ಉದಯಂ ವಿಶ್ವಾಗಂ ತತ್ರ

ಕಾಮಾನವರುಂಧತೆ ಸಮಾಜ್ಞಮನಕ್ಷಲೋಕೋಕಾಶೋಮನಕ್ಷಲೋಕಾದೇವನಗಂತ್ಯಂಜಲನ್ಯಸ್ಥಾನುಭವದೇವಲೋಕೋ ಕಾಮದೇವಲೋಕಾದೇವಾನ್ಯಮನ್ಯಂ ವಯಂ ಚ ಲೋಕಂ ವಚ್ಚವಲೋಹಂ ಸ್ವಾಗಂಜಗತಿ ಮಗ್ರಪಯಂ ಜಗತಿ ಶಂಭೈ

ಸತ್ಯಮೇತಾವದ್ವಾಹಚ್ಚಾವದೇತಾವದೇವಾಂಗೇಷ್ಟಮೇತ ಸಮೇಕನೋ ನಿರ್ಗೇದೇ ಸ್ಥಿರೇದ ಶಿವಶ್ಚಮೇತ ಸತ್ಯ ಸಮೇಕ್ಷಮೇತ್ಯ ಸಮೇತ್ಯ

ಶಿಕ್ಷಾನೋಸ್ತಿಯಾಮೇಜಾ ಜ್ಯೋತಿಷೇ ಮಹೇ ಪ್ರಭುತಾಯಿತಾಂಶನ್ ಮಾಸೋ ಬ್ರಹ್ಮ ರಾಮ ಪ್ರವೇ ಜ್ಯೋತಿಷ್ಟ ಜ್ಯೋತಿಷ್ಮಯ

ಸಹ ಅವಿದ್ಯಾ ಅಸ್ಮಿತ ರಾಗ ದ್ವೇಷ ಅಭಿನಿವೇಶ ಪಂಚ ಕ್ಲೇಶಾಃ ಅವಿದ್ಯಾ ಅಸ್ಮಿತ ರಾಗ ದ್ವೇಷ ಅಭಿನಿವೇಶ ಆಲ್ ದೀಸ್ ಫೈವ್ ಪಂಚ ಕ್ಲೇಶ ಆಲ್ ದೀಸ್ ಫೈವ್ ಆರ್ ದಿ ಕ್ಲೇಶಸ್ ದೀಸ್ ಫೈವ್ ಆರ್ ವಾಟ್ ವಿಚ್ ಆರ್ ಟರ್ಮ್ಡ್ ಅಸ್ ಕ್ಲೇಶಸ್ ಅಂಡ್ ದೀಸ್ ಆರ್ ದಿ ಕ್ಲೇಶಸ್ ಆಬ್ಸ್ಟಕಲ್ಸ್ ಟ್ರಬಲ್ ವಿಚ್ ವಿ ಹ್ಯಾವ್ ಟು ರಿಮೂವ್ ವಾಟ್ ಇಸ್ ದಟ್ ಅವಿದ್ಯಾ ಫಸ್ಟ್ ಇಗ್ನೋರೆನ್ಸ್ ಅಸ್ಮಿತ ದಿ ಐಡಿಯಾ ಇಟ್ ಇಸ್ ಮೈನ್ ಅಂಡ್ ರಾಗ ಡಿಸೈರ್ ದ್ವೇಷ ದಿ ಹೇಟ್ರಡ್ ಅಭಿನಿವೇಶ ದಿ ಫಿಯರ್ ಆಫ್ ಡೆತ್ ಆಲ್ ದೀಸ್ ಫೈವ್ ಆರ್ ದಿ ಟ್ರಬಲ್ ಕ್ಲೇಶ ಇತಿ ವಾಟ್ ಇಸ್ ಕ್ಲೇಶ ಪಂಚ ವಿಪರ್ಯಯ ಇತ್ಯರ್ಥ ಕ್ಲೇಶ ಮೀನ್ಸ್ ದೋಸ್ ಥಿಂಗ್ಸ್ ವಿಚ್ ಆರ್ ದಿ ಕಾಸ್ ಫಾರ್ ದಿ ಟ್ರಬಲ್ ವಿಚ್ ಆರ್ ದಿ ಆಬ್ಸ್ಟಕಲ್ ಟು ಗೈನ್ ದಿ ಟ್ರೂತ್ ಟು ಗೈನ್ ದಿ ನಾಲೆಜ್ ಆಫ್ ದಿ ಟ್ರೂತ್ ಟು ಗೈನ್ ದಿ ಎಸ್ಟಾಬ್ಲಿಷ್ಮೆಂಟ್ ಇನ್ ದಿ ಟ್ರೂತ್ ತೇ ಸಂದಮಾನ ಗುಣಾಧಿಕಾರಂ ದೃಢಯಂತಿ ವೆನ್ ದೇ ಎಕ್ಸಿಸ್ಟ್ ದೇ ಮೇಕ್ ಯು ದೇ ಮೇಕ್ ದಿ ಕರ್ಮಾಸ್ ದಿ ಥಾಟ್ ಫಂಕ್ಷನ್ಸ್ ಟು ಗಿವ್ ದಿ ರಿಸಲ್ಟ್ಸ್ ಗುಣಾಧಿಕಾರ ಮೀನ್ಸ್ ದಿ ಕರ್ಮಾಸ್ ಟು ಗಿವ್ ರಿಸಲ್ಟ್ಸ್ ದೇ ಮೇಕ್ ದಿ ಕರ್ಮಾಸ್ ಟು ಇಫ್ ದೇ ಎಕ್ಸಿಸ್ಟ್ ವೆನ್ ದೇ ಫಂಕ್ಷನ್ ದೇ ಮೇಕ್ ದಿ ಕರ್ಮಾಸ್ ಟು ಗಿವ್ ದಿ ರಿಸಲ್ಟ್ಸ್ ಪ್ರೊಡ್ಯೂಸ್ ದಿ ರಿಸಲ್ಟ್ಸ್ ಪರಿಣಾಮಂ ಅವಸ್ಥಾಪಯತಿ ಅಂಡ್ ದೇ ಪ್ರೆಸೆಂಟ್ ಇನ್ ಫ್ರಂಟ್ ಆಫ್ ಯು ಆಲ್ ದಿ ಡಿಫರೆಂಟ್ ಕೈಂಡ್ಸ್ ಆಫ್ ದಿ ಕಾಸಸ್ ಫಾರ್ ಯು ಟು ರಿಯಾಕ್ಟ್ ಕಾರ್ಯಕಾರಣ ಸ್ರೋತ ಉನ್ನಮಯಂತಿ ಅಂಡ್ ಕಾರ್ಯಕಾರಣ ಸ್ರೋತ ಅಂಡ್ ಇಟ್ ಪ್ರೊಡ್ಯೂಸಸ್ ದಿ ಫ್ಲೋ ಆಫ್ ಕಾರ್ಯ ಅಂಡ್ ಕಾರಣ ಕಾರ್ಯಕಾರಣ ಫ್ಲೋ ದಿ ಕಾಸ್ ಎಫೆಕ್ಟ್ ಫ್ಲೋ ಇಟ್ ಕೀಪ್ಸ್ ಇಟ್ ಫಂಕ್ಷನಿಂಗ್ ಪರಸ್ಪರ ಅನುಗ್ರಹ ತಂತ್ರೀಭೂಯ ಕರ್ಮ ವಿಪಾಕಂ ಚ ಅಭಿನಿರ್ಹರಂತಿ ಅಂಡ್ ಈಚ್ ಅವಿದ್ಯಾಸ್ಮಿತ ರಾಗದ್ವೇಷ ಅಭಿನಿವೇಶ ಈಚ್ ಆಫ್ ದೆಮ್ ಹೆಲ್ಪ್ ದಿ ಅದರ್ ಪರಸ್ಪರಂ ಅನುಗ್ರಹ ತಂತ್ರೀಭೂಯ ಹೆಲ್ಪ್ ದಿ ಅದರ್ ಟು ಕರ್ಮ ವಿಪಾಕಂ ಟು ಗಿವ್ ದಿ ರಿಸಲ್ಟ್ಸ್ whatever may be the results each help the other to produce results cha abhinirvahanti that is how they maintain themselves they function

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லெசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் திருநாவுக்கரசு நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
1: குருப்பியோ நம. எல்லா மகனியர்களுக்கோ நமஸ்கார. திருநாவுக்கரசர் ಅನ್ನುವ ನಾಯನಾರ ಬಗ್ಗೆ ಹೇಳ್ತಾ ಇದ್ದೀನಿ. ಅವರ ಚರಿತ್ರೆಯ ಎರಡನೇ ಭಾಗದ ವಿಡಿಯೋ ಇದು. ತಿರುನಾವುಕ್ಕರ್ಸರ್ ಅನ್ನುವರು ಮುಂದೆ ಮೊದಲನೇ ಹೆಸರು ಮರುಳ್ನೀಕಿಯಾರ್. ಈ ಮರುಳ್ನೀಕಿಯಾರ್ ಅವರು ಜೈನ ಧರ್ಮದಲ್ಲಿ ಪಾರಂಗತರಾಗಿ ವಿದ್ವಾಂಸರಾಗಿ ಎಲ್ಲ ತಂತ್ರ ಮಂತ್ರಗಳನ್ನು ಅರಿತು ಧರ್ಮಸೇನರಾಗಿ ಮೆರೆದು ಕೊನೆಗೆ ತಿಲಕವತಿಯವರನ್ನ ತನ್ನ ಅಕ್ಕನವರಾದ ತಿಲಕವತಿಯನ್ನು ಬಂದು ನೋಡಿದ್ದು ನಿಮಗೆ ಗೊತ್ತಿದೆ. ಆಗ ತಿಲಕವತಿಯನ್ನು ಬಂದು ಶರಣರಾಗಿದ್ದರಲ್ಲ, ಆಗ ಇವರಿಗೆ ಸುಮಾರು 60 ವರ್ಷ ವಯಸ್ಸಾಗಿತ್ತು. ಅದುವರೆಗೂ ಅಕ್ಕನವ್ರನ್ನ ಸಂಪೂರ್ಣವಾಗಿ ಮರೆತಿದ್ದರು, ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದರು. 60 ವರ್ಷ ವಯಸ್ಸಾದ ಮೇಲೇ ಇವರು ತಿರುನಾವುಕರ್ಸರಾಗಿ ತಮ್ಮ ಸೇವೆಯನ್ನು ಮುಂದುವರಿಸಿದರು. ಇವರು ಬಂದಾಗ 60 ವರ್ಷ ಆಗಿತ್ತು ಅಂತ ಹೇಳಿದೆ. ಇವರು ಏನು ಸೇವೆ ಮಾಡ್ತಾಯಿದ್ರು ಅಂತಂದರೆ, ಇವರ ಅಕ್ಕನೇ ಇವರಿಗೆ ತಂದೆ ತಾಯಿ ಎಲ್ಲ ಆಗಿ ಕೊನೆಗೆ ಗುರುವಾಗಿ ಕೂಡ ಅನುಗ್ರಹ ಮಾಡಿದರು. ಹೇಳಿದರು ತಿರುನಾವುಕರ್ಸರಿಗೆ, ನೀನು ಬರೀ ಪದಿಹಿಗಳನ್ನು ಮಾತ್ರ ಹಾಡಿದರೆ ಸಾಲದಪ್ಪ, ಶಿವಶರಣರಿಗೆ, ಶಿವಭಕ್ತರಿಗೆ, ದೇವಸ್ಥಾನಕ್ಕೆ ಬರುವವರಿಗೆ ಅವರು ಬರುವ ಹಾದಿಯನ್ನು ಸುಗಮವಾಗಿ ಬರೋದಕ್ಕೆ ಜಾಗ ಮಾಡಿಕೊಡ್ಬೇಕು, ದಾರಿ ಮಾಡಿಕೊಡ್ಬೇಕು. ಅಂತಹ ಸೇವೆಯನ್ನು ನೀನು ಮಾಡಬೇಕು. ದಾರಿ ಮಾಡಬೇಕಾದ್ರೆ ಹುಲ್ಲು ಎಲ್ಲ ಬೆಳೆದಿರುತ್ತೆ, ಅದನ್ನೆಲ್ಲ ಕೆತ್ತಿ ಒಂದು ದಾರಿ ಮಾಡಿಕೊಟ್ಟು ಅವರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಸಾಧನವನ್ನು ಕೂಡ ಆಕೆ ಇವರ ಕೈಲಿ ಕೊಟ್ಟರು. ಅದು ಹುಲ್ಲನ್ನು ಕೆತ್ತುವ ಒಂದು ಉಪಕರಣ. ನೀವು ಸಾಧಾರಣವಾಗಿ ಚಿತ್ರವನ್ನು, ಇವರ ಚಿತ್ರವನ್ನು ನೋಡಿದ್ರೆ ಇವರು ಕೈಯಲ್ಲಿ ಒಂದು ಹುಲ್ಲು ಕೆತ್ತುವ ಉಪಕರಣವನ್ನು ಇಟ್ಕೊಂಡಿರೋದನ್ನು ನೀವು ಗಮನಿಸಬಹುದು. ಸರಿ, ಇವರು ತೇವಾರಗಳನ್ನು ಹಾಡಿದರು. ಇವರ ರಚಿಸಿದ ಪದಿಗಳಿಗೆ ತೇವಾರಂ ಅಂತ ಹೇಳಿದೆ. ಆ ತೇವಾರಂಗಳು ಈ ದಿವಸ ನಮ್ಮ ಕರ್ನಾಟಕ ಸಂಗೀತವು ಈ ಥರ ರೂಪುಗೊಂಡು ಇರಬೇಕಾದ ವಿದ್ಯೆ ಆಗಿರಬೇಕಾದ್ರೆ ಅದಕ್ಕೆ ಅಸ್ಥಿಭಾರವೇ ಫೌಂಡೇಶನ್. ಅದು ಇವಾಲ್ವ್ ಆಗಿದೆ. ಯಾವುದರಿಂದ? ಈ ತೇವಾರಂಗಳಿಂದ ಅದು ಇವಾಲ್ವ್ ಆಗಿರೋ ವಿಷಯ. ಮತ್ತು ಈ ತಿಲಕವತಿಯರು ಆಮೇಲೆ ಏನಾದರೂ ಅಂತಂದರೆ, ಅದೇ ವೀರಾಟಾನಂ ದೇವಸ್ಥಾನದಲ್ಲಿ, ವೀರಾಟನೇಶ್ವರ ದೇವಸ್ಥಾನದಲ್ಲಿ ತಮ್ಮ ಜೀವನ ಪರ್ಯಂತ ದೇವಸ್ಥಾನದ ಸೇವೆಗಳನ್ನು ಮಾಡ್ತಾಯಿದ್ರು. ಯಾವ ರೀತಿಯಾಗಿ ದೇವಸ್ಥಾನಕ್ಕೆ ಹೂವುಗಳನ್ನು ಕಿತ್ತುಕೊಂಡು ಬಂದು ಮಾಲೆಯನ್ನು ಕಟ್ಟಿಕೊಡುವುದು, ದೇವಸ್ಥಾನಕ್ಕೆ ನೀರನ್ನು ಕೊಳದಿಂದ ಎಲ್ಲಿಂದಾದರೂ ತಗೊಂಡ್ಬಂದು ಕೊಡುವುದು, ಮತ್ತು ದೇವಸ್ಥಾನವನ್ನು ಶುಚಿಯಾಗಿ ಇಡುವುದು, ಈ ತರಹ ಸೇವೆಯನ್ನು ತಮ್ಮ ಕೊನೆಯ ತನಕ ಜೀವನ ಪರ್ಯಂತ ತಿಲಕವೇ ಇಡಲಾಗದ ಈ ತಿಲಕವತಿಯರು ಈ ಥರ ತಮ್ಮ ಜೀವನವನ್ನು ಸಾರ್ಥಕವಾಗಿ ನಡೆಸಿಕೊಂಡರು. ಈಗ ಕಥೆ ಎಲ್ಲಿ ನಿಂತಿದೆ ಅಲ್ಲಿಂದ ಮುಂದಕ್ಕೆ ಹೋಗೋಣ. ರಾಜನ ಮುಂದೆ ರಾಜದ್ರೋಹ, ಜೈನ ಧರ್ಮಕ್ಕೆ ದ್ರೋಹ ಮಾಡಿದ್ದಾರೆ ಅಂತ ತಿರುನಾವುಕರ್ಸರನ್ನ ರಾಜನ ಮುಂದೆ ತಂದು ನಿಲ್ಲಿಸಿದ್ದಾರೆ. ನೋಡಿ ರಾಜನೇ, ಎಂತಹ ದ್ರೋಹ ಮಾಡಿದ್ದಾನೆ ಜೈನ ಧರ್ಮಕ್ಕೆ. ನಮ್ಮ ಧರ್ಮವನ್ನೇ ಕಲಿತು ಪಾರಂಗತನಾಗಿ ಕೊನೆಗೆ ನಮ್ಮ ಧರ್ಮವನ್ನೇ ಬಿಟ್ಟುಬಿಟ್ಟು ತೊಲಗಿದ್ದಾನೆ, ಜೊತೆಗೆ ರಾಜದ್ರೋಹವನ್ನು ಮಾಡಿಬಿಟ್ಟಿದ್ದಾನೆ, ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾನೆ. ಇವನಿಗೆ ಏನು ಶಿಕ್ಷೆ ಕೊಡಬೇಕೋ ಕೊಡಬೇಕು, ರಾಜದ್ರೋಹಕ್ಕೆ ಇದಕ್ಕೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ರಾಜನಿಗೆ, ಆ ರಾಜನ ಹೆಸರು ಮಹೇಂದ್ರ ಪಲ್ಲವ, ಅದನಿಗೆ ತಂದು ನಿಲ್ಲಿಸಿ ಹೇಳಿದ್ದಾರೆ. ರಾಜನು ಬಹಳ ಕೋಪಗೊಂಡಿದ್ದಾನೆ, ಯಾಕೆಂದರೆ ರಾಜದ್ರೋಹ ಜೈನ ಧರ್ಮಕ್ಕೆ ದ್ರೋಹ, ಆದ್ದರಿಂದ ನೀವೇ ಏನು ಶಿಕ್ಷೆ ಕೊಡಬೇಕು ಎಲ್ಲರೂ ಹೇಳಿ ನೋಡೋಣ ಅಂತ ಅಂದರೆ, ಅವರೆಲ್ಲ ಹೇಳಿದರು ಮರಣದಂಡನೆಯೇ ಈತನಿಗೆ ಶಿಕ್ಷೆ, ಸರಿಯಾದ ಮರಣದಂಡನೆ ಕೊಡಬೇಕಾದ್ರೆ ಸುಣ್ಣದ ಗೂಡಿರುತ್ತೆ ನೋಡಿ, ಸುಣ್ಣದ ಗೋಡಿನಲ್ಲಿ ಅಂದರೆ ಅವಾಗ ತಾನೇ ಸುಣ್ಣ ಬೇಗ ಶುರು ಆಗಬೇಕು ಅಂತಹ ಒಂದು ಗೂಡಿನಲ್ಲಿ ಈತನನ್ನು ಒಳಗೆ ಹಾಕಿ ಬಂಧಿಸಿಬಿಡೋಣ. ಆವಾಗ ಆ ಬೆಂಕಿ ತಾಳಲಾರದೆ ಬಿಸಿ ತಾಳಲಾರದೆ ಪ್ರಾಣ ತ್ಯಾಗ ಮಾಡ್ತಾನೆ, ಸರಿಯಾದ ಶಿಕ್ಷೆ ಅದು ಅಂತ ಹೇಳಿದ್ರು. ಅದೇ ಸರಿಯಾದ ಶಿಕ್ಷೆ ಅಂತ ಅದನ್ನು ನೆರವೇರಿಸಿದರು. ಇವರು ಇದರ ಬಗ್ಗೆ ಯಾವ ಒಂದು ಯೋಚನೆಯೂ ಇಲ್ಲ. ಇವರು ಏನಾದರೂ ಮಾಡಿಕೊಳ್ಳಿ ಅಂತ ಪಂಚಾಕ್ಷರವನ್ನು ಜಪಿಸುತ್ತಾ ಯಾವಾಗಲೂ ಶಿವನ ಧ್ಯಾನವನ್ನೇ ಮಾಡ್ತಾ ಒಳಗೆ ಹೋದರು. ಒಳಗೆ ಹೋದಾಗ ಅವರು ಸುಣ್ಣದ ಗೂಡಿನಲ್ಲಿ ಹಾಕಿ ಬೀಗ ಹಾಕಿಬಿಟ್ರು, ಬಂಧಿಸಿಬಿಟ್ರು. ಆಗ ಇವರು ಶಿವನ ಧ್ಯಾನವನ್ನೇ ಮಾಡ್ತಾ ಇದ್ದಾರಲ್ಲ, ಏನು ಮಾಡ್ತಾ ಇದ್ದಾರೆ? ಅವರು ಒಂದು ಪದೇಯವನ್ನು ಹಾಡಿದರು. ಏನು ಸುಣ್ಣದ ಗೂಡಿನಲ್ಲಿ ಬಂಧಿಸರಾದಾಗ ಅವರು ಶಿವನ ಧ್ಯಾನದಲ್ಲೇ ಇದ್ದು ಶಿವನನ್ನು ಸ್ತುತಿ ಮಾಡ್ತಾ ಈ ಪದಿಗವನ್ನು ಹಾಡಿದರು. ಯಾವಾಗ ಇದು ಗೊತ್ತಾಯಿತು? ಇವರು 7 ದಿವಸ ಆದಮೇಲೆ ಬಾಗಿಲು ತೆಗೆದರು. ನೋಡಿದ್ರೆ ಸೌಖ್ಯವಾಗಿ ಬರ್ತಾ ಇದ್ದಾರೆ, ಏನೂ ಆಗಿಲ್ಲ, ಆನಂದವಾಗಿ ಶಿವನ ಧ್ಯಾನ ಮಾಡ್ತಾ ಬರ್ತಾ ಇದ್ದಾರೆ. ಆವಾಗ ಅವರು ಹಾಡಿದ ಪದಿಹ ಹೀಗೆ ಗೊತ್ತಾಗ್ತಾ ಇದೆ. ಮಾಸಿಲ್ ವೀಣೆಯೂ ಮಾಲೈ ಮದಿಯಮೂ ವೀಸ್ ಚಂದ್ರನೂ ವೀಂಗುಡ வேனிரும் ஆசு வண்டரை பொய்கையும் போன்றதே ஈஷன் எந்த இணையடி நிழலே நம சிவாயமே ಅಂತ ಪದಿಗ ಹಾಡಿಕೊಂಡು ಈಶ ಬರ್ತಾ ಇದ್ದಾರೆ. ಏನೂ ಆಗಿಲ್ಲ, ಇವರಿಗೆ ದಿಗ್ಭ್ರಮೆ ಆಗ್ತಾ ಇದೆ. ಈ ಪದಿಗದ ಒಂದು ಅರ್ಥ ಹೇಗಿದೆ ನೋಡ್ಕೊಳ್ಳಿ. ವಸಂತಕಾಲ, ವಸಂತಕಾಲದಲ್ಲಿ ಸಂಜೆ, ಸಂಜೆ ಹೇಗೆ ಚಂದ್ರನು ಅವಾಗ ತಾನೇ ಉದಿಸ್ತಾ ಇದ್ದಾನೆ, ಒಳ್ಳೆ ಚಂದ್ರದ ಕಿರಣಗಳು ಬೀಳ್ತಾ ಇವೆ. ನಂದನವನದ ಪಾರ್ಕು, ಅದರಲ್ಲಿ ತೆಂಕನ ಗಾಳಿ ಗಾಳಿ ಬೀಸುತ್ತಾ ಎಲ್ಲಾದರೂ ಇದರಲ್ಲಿ ಅವರು ಹಾಕಿರೋ ಸುಣ್ಣದ ಇದರಲ್ಲಿ ತೆಂಕನ ಗಾಳಿ ತಂಪಾದ ಗಾಳಿ ಬೀಸ್ತಾ ಇದೆಯಂತೆ. ಆ ಪಾರ್ಕ್ನಲ್ಲಿ ಈ ಭ್ರಮರಗಳು ಹಾಡ್ತಾ ಇವೆ, ಹೂವುಗಳು ಇವೆ, ಹೂವುಗಳ ಮೇಲೆ ಕುಳಿತುಕೊಂಡು ಹಾಡ್ತಾ ಇವೆ. ಇಷ್ಟು ಸಾಲದು ಅಂತ ಇಂಪಾದ ಬಹಳ ಸುಶ್ರಾಯವಾದ ವೀಣೆ ಸಂಗೀತ ಕೇಳ್ತಾ ಇದೆ ಅಂತ ಹಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಒಳಗೆ ಹೀಗಿತ್ತು ಸಂದರ್ಭ ಅಂತ ಇವರಿಗೆ ಮನೆ ಅಲ್ಲಿ ಸುಣ್ಣದಗೂಡಿನಲ್ಲಿ ಅವರಿಗೆ ಬೆಂಕಿ ಹತ್ತಿತೋ ಇಲ್ವೋ, ಇವರಿಗೆ ಎಲ್ಲ ಬೆಂಕಿ ಹತ್ಕೊಂಡಾಗಾಯಿತು. ಸರಿ, ರಾಜನ ಹತ್ರ ಓಡಿ ಹೋಗಿ ಹೇಳಿದ್ರು, ಸ್ವಾಮಿಯೇ ಅವನೀಚೆ ಏನೂ ಇಲ್ಲದೆ ಬಂದುಬಿಟ್ಟಿದ್ದಾನೆ, ನಮ್ಮ ಜೈನ ಮಂತ್ರದ ತಂತ್ರ ಇತ್ಯಾದಿ ಇದನ್ನೆಲ್ಲ ಕಲಿತು ಅದರಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದಾನೆ ಅಂತ ರಾಜನಿಗೆ ಮತ್ತೆ ದೂರು ಕೊಟ್ಟರು. ಈ ರೀತಿಯಾದರೆ ಆಗೋದಿಲ್ಲ, ಈತನಿಗೆ ವಿಷವನ್ನು ಕೊಟ್ಟು ಕೊನೆ ಮಾಡಬೇಕು ಈತನನ್ನು ಅಂತಂದರು. ಇವಾಗ ನನಗೇನು ಜ್ಞಾಪಕಕ್ಕೆ ಬರ್ತಾ ಇದೆ ಅಂತಂದರೆ, ಹಿರಣ್ಯಕಶಿಪು ಮಹಾರಾಜ ತನ್ನ ಮಗನನ್ನು ಸಂಹರಿಸುವುದಕ್ಕೆ ಏನೇನೆಲ್ಲ ಉಪಾಯಗಳನ್ನು ಮಾಡ್ದ, ಏನೇನು ಶಿಕ್ಷೆ ಕೊಟ್ಟ ಅನ್ನೋದು ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಅದೇ ತರಹ ಈತನಿಗೂ ವಿಷವನ್ನು ಕೊಡಬೇಕು ಅಂತ ಹೇಳಿ ಹಾಲಿನಲ್ಲಿ ವಿಷ ಹಾಕಿ ಕೊಟ್ಟರು. ಇವರು ಮೈ ಮೇಲೆ ಪ್ರಜ್ಞೆನೇ ಇಲ್ಲ, ಬರೀ ಈಶ್ವರನ ಧ್ಯಾನದಲ್ಲಿ ಈಶ್ವರನ ನಾಮವನ್ನು ಜಪ ಮಾಡೋದರಲ್ಲೇ ಮಗ್ನರಾಗಿದ್ದರು. ವಿಷವನ್ನು ಯಾವ ರೀತಿ ಕುಡಿದ್ರು? ಕುಡಿದ್ರು, ಈಶ್ವರನೇ ವಿಷ ಕುಡಿದಂತಹ ಹಾಲಾಹಲ ವಿಷವನ್ನು ಕುಡಿದು ಜೀರ್ಣಿಸಿಕೊಂಡಂಥ ದೇವರು. ಆತನನ್ನು ಇವರು ಪ್ರಾರ್ಥಿಸಿದಾಗ ಈಶ್ವರ ಬಿಟ್ಬಿಡ್ತಾನೆಯೇ, ಏನೂ ಆಗಲಿಲ್ಲ ಇವರಿಗೆ. ಆ ಹಾಲು ಒಳ್ಳೆ ಅಮೃತವಾಗಿಬಿಟ್ಟು ಇವರಿಗೆ ಏನೂ ಆಗಲಿಲ್ಲ. ತಿರುಗಿ ಓಡೋದ್ರು ರಾಜನ ಹತ್ರ, ವಿಷವನ್ನು ಜೀರ್ಣಿಸ್ಕೊಂಡ್ಬಿಟ್ಟ, ಏನೂ ಆಗಲಿಲ್ಲ, ಏನು ಮಾಡಬೇಕು, ಈ ಶಿಕ್ಷೆ ಸಾಲದು ಅಂತ ಕಾಣುತ್ತೆ ಅಂತ ರಾಜನಿಗೆ ಹೇಳಿದ್ರು. ರಾಜ ಹೇಳ್ದ, ಆನೆ ಕೈಲಿ ತುಳಿಸ್ಬಿಡಿ, ಮದವೇರಿದ ಆನೆ, ಸಾಮಾನ್ಯದ ಆನೆ ಆದರೆ ಹಿಂದಕ್ಕೆ ಹೋಗ್ಬಿಡುತ್ತೋ ಏನೋ, ಮದವೇರಿದ ಆನೆ ಕಾಲಿನಲ್ಲಿ ತುಳಿಸಿಬಿಡಿ ಅಂತ ಮುಂದಿನ ಶಿಕ್ಷೆಯನ್ನು ವಿಧಿಸಿದ. ಸರಿ ಅಂತ ಹೇಳಿಬಿಟ್ಟು ಇವನನ್ನು ಈ ತಿರುನಾವುಕರ್ಸನ್ನು ಒಂದು ಕಡೆ ಕಟ್ಟಿ ಹಾಕಿ ಮದವೇರದ ಆನೆಯನ್ನು ಇವರ ಕಡೆ ಬಿಟ್ಟರು. ಅದು ಕೋಪದಿಂದ ನುಗ್ಗಿ ಬರ್ತಾ ಇದೆ ಇವರ ಕಡೆ. ಆದರೆ ಇವರಿಗೆ ಅದೆಲ್ಲ ಏನೂ ಪರಿವೇ ಇಲ್ಲದೆ ಯಥಾಪ್ರಕಾರ ಶಿವನ ಧ್ಯಾನವನ್ನು ಮಾಡ್ತಾ ಆನೆಯನ್ನು ನೋಡ್ತಾ ಇದ್ದಾರೆ. ಆ ಕರುಣಾದೃಷ್ಟಿಯಿಂದ ಆನೆಯನ್ನು ನೋಡ್ತಾ ಇದ್ದಾರೆ. ಹತ್ತಿರ ಬರ್ತಾ ಬರ್ತಾ ಆನೆಗೆ ಸ್ವಲ್ಪ ಆ ಮದ ಎಲ್ಲ ಕಡಿಮೆ ಆಗಿ ಇವರನ್ನು ನೋಡಿದ್ರೆ ಒಂದು ಭಕ್ತಿ ಇದು ಬಂತು. ಯಾಕೆ ಅಂತಂದರೆ ಇವರು ಆನೆಯನ್ನು ಯಾವ ರೀತಿ ನೋಡ್ತಾ ಇದ್ದಾರೆ? ಪರಮೇಶ್ವರನ ರೂಪದಲ್ಲಿ ನೋಡ್ತಾ ಇದ್ದಾರೆ, ಈಶ್ವರನ ರೂಪದಲ್ಲಿ ನೋಡ್ತಾ ಇದ್ದಾರೆ, ಗಣೇಶನ ರೂಪದಲ್ಲಿ ನೋಡ್ತಾ ಇದ್ದಾರೆ. ಪರಮೇಶ್ವರನು ಆವಾಗ ಕಾಪಾಡಬೇಕಲ್ವ ಭಕ್ತನ್ನು. ಆ ಆನೆಗೆ ಮದ ಇಳಿದು ಹೋಯಿತು. ಬಂದರೆ ಇವರು 10 ಪದಿಗಳನ್ನು ಹಾಡಿದ್ದಾರೆ, 10 ಅಷ್ಟು ಪದಿಗಳನ್ನು ಅದು ಸಾವಧಾನವಾಗಿ ಕೇಳಿಕೊಂಡು ಕೊನೆಗೆ ಇವರನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹಿಂದಕ್ಕೆ ಹೋಯಿತು. ಇವರಿಗೆ ಮಾವತನಿಗೆ ಬಹಳ ಕೋಪ ಬಂದುಬಿಡ್ತು. ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಅವನು ಏನು ಮಾಡಿದ, ಅದನ್ನು ಕೋಪ ಬರೋ ಹಾಗೆ ತಿವಿದು ಮಾಡಿ ಉದ್ರೇಕಿಸಿ ಇವರ ಕಡೆ ಹೋಗಬೇಕು ಅಂತ ಅದನ್ನು ಉದ್ರೇಕಿಸಿದ ಆನೆಯನ್ನು. ಅದು ಆನೆಗೆ ಉದ್ರೇಕ ಬಂತು. ಆ ಉದ್ರೇಕದಿಂದ ಏನು ಮಾಡ್ತು, ಆ ಕೋಪವನ್ನು ಮಾವುತನ ಮೇಲೆ ತೋರಿಸಿ ಮತ್ತು ಅಲ್ಲಿದ್ದ ಇತರ ಜನಗಳ ಮೇಲೆಲ್ಲ ತೋರಿಸಿ, ಜೈನರಿದ್ದರು ಅವರೆಲ್ಲ ಅವರನ್ನೆಲ್ಲ ಕೊಂದು ಹಾಕಿ ಹೊರಟು ಹೋಯಿತು. ಇವರಿಗೆ ದಿಗ್ಭ್ರಾಂತಿ ಆಯಿತು. ಶಿಕ್ಷೆಯನ್ನು ವಿಧಿಸಿದವರು ಅದನ್ನು ನೆರವೇರಿಸಿದವರಿಗೆಲ್ಲ ದಿಗ್ಭ್ರಾಂತಿ ಆಯಿತು. ಏನೋ ಹೀಗಾಗ್ತಾ ಇದೆ, ಇವನು ಜೈನ ಧರ್ಮದ ತಂತ್ರಗಳನ್ನು ಉಪಯೋಗಿಸ್ಕೊಂಡು ಬದುಕಿಸ್ಕೊಳ್ತಾ ಇದ್ದಾನೆ ತನ್ನನ್ನು ಅಂಥೇಳಿ ಮತ್ತೆ ರಾಜನ ಹತ್ರ ಹೋದರು. ಇದು ಈ ರೀತಿಯೂ ನಡೆಯಲಿಲ್ಲ, ಫೇಲ್ಯೂರ್ ಆಯಿತು ಈ ಸಲ ಕೂಡ. ಮತ್ತೆ ಇನ್ನೂ ಒಂದು ಇದಕ್ಕಿಂತ ಕಠಿಣವಾದ ಶಿಕ್ಷೆ ಫೈನಲ್ಲಾಗಿ ಕೊಟ್ಟುಬಿಡಬೇಕು ಅಂತ ಹೇಳಿದಾಗ, ಏನು ಶಿಕ್ಷೆ ಕೊಡ್ಬೋದು ನೀವೇ ಸಜೆಸ್ಟ್ ಮಾಡಿ ಅಂತ ಮಹೇಂದ್ರ ಪಲ್ಲವ ಹೇಳ್ದ. ಅವಾಗ ಹೇಳಿದ್ರು, ಇದೆಲ್ಲ ನಡೆಯೋದಿಲ್ಲ, ಈ ಸಲ ನಾವು ಹೇಳೋ ಶಿಕ್ಷೆನೆಲ್ಲ ತಪ್ಪಿಸ್ಕೊಂಡು ಬರೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಲ್ಲು ಚಿಪ್ಪಡಿಗೆ ಇವರನ್ನು ಚೆನ್ನಾಗಿ ಕಟ್ಟುಬಿಟ್ಟು ಆಮೇಲೆ ಅದರ ಸಮೇತ ಸಮುದ್ರ ಮಧ್ಯದಲ್ಲಿ ತಗೊಂಡು ಹೋಗಿ ಅಲ್ಲಿ ಇವರನ್ನು ಹಾಕಿಬಿಡೋಣ. ಹೇಗಿದ್ದರೂ ಕಲ್ಲಿಗೆ ಕಟ್ಟಿರೋದ್ರಿಂದ ಕಲ್ಲು ಜೊತೆಯಲ್ಲಿ ಅಲ್ಲಿ ಮುಳುಗಿ ಹೋಗ್ಬಿಟ್ಟು ಬರೋ ಚಾನ್ಸಸ್ಸೇ ಇರಲ್ಲ ಅಂತ ಹೇಳಿ ಆ ಶಿಕ್ಷೆಯನ್ನು ರಾಜನು ಓಕೆ ಅಂತಂದರು, ಇವರು ನೆರವೇರಿಸಿದ್ರು. ಈವಾಗ ಏನಾಯಿತು, ಆವಾಗ ಇವರು ಮತ್ತೊಂದು ಪದಿಹವನ್ನು ಹಾಡ್ತಾರೆ. ಆ ಪದಿಹವನ್ನು ಹೇಳ್ತೇನೆ. ಸೊಟ್ರುಣೈ ವೇದಿಯನ್ ಜೋರಿ ವಾಣವನ್ ಪೊಟ್ರುಣೈ ತಿರುಂದಡಿ பொருந்த கைத்துழ கற்றுணை பொட்டியோர் கடலில் பாய்ச்சும் நற்றுணையாவது நம சிவாயமே அந்த ஹேளிதரு. ಅಂದ್ರೆ ಇದರ ಅರ್ಥ ಈಶ್ವರನ ಹೋಗ್ತಾ ಇದ್ದಾರೆ ಅಂತ. ಯಾಮಯ ನೀನು ಎಲ್ರಿಗೂ ಜ್ಯೋತಿ ಸ್ವರೂಪನಾಗಿ ದಾರಿ ತೋರಿಸೋವನು, ಇಂತಹ ನೀನು ಈಶ್ವರನು ನನ್ನನ್ನು ಸಮುದ್ರದಲ್ಲಿ ತಾನೇ ಹಾಕಿಬಿಟ್ರೆ ನೀನು ಕಾಪಾಡೋದಿಲ್ವಾ? ನಮ ಶಿವಾಯ ನಟ್ರೆಯಾವದು ನಮ ಶಿವಾಯವೇ ಅಂತ, ನೀನು ಕಾಪಾಡಲಾರಿಯಾ ಅಂತ ಈ ಪದಿಹದ ಅರ್ಥ. ಇದನ್ನು ಹಾಡ್ತಾ ಇದ್ದ ಹಾಗೆ ಏನಾಯಿತು, ಅದು ಆ ಕಲ್ಲಿಗೆ ಕಟ್ಟಿದ್ರಲ್ಲ ಕಲ್ಲು ಈ ಪದಿಹ ಕೇಳ್ದ ಹಾಡ್ತಾ ಹಾಡ್ತಾ ಒಂದು ತೆಪ್ಪವಾಗಿ ಮಾರಿತು. ತೆಪ್ಪ ತೆಪ್ಪ ಆಗಿ ಅದರ ಮೇಲೆ ಇವರು ಸುಖವಾಗಿ ಕುಳಿತಿದ್ದಾರೆ. ಅದು ತೇಳ್ತಾ ತೇಳ್ತಾ ಬರ್ತಾ ಇದೆ. ಇದನ್ನು ಯಾರೂ ಗಮನಿಸಲೇ ಅಲ್ಲ. ಅವರು ಪಾಠ ಸಮುದ್ರದಲ್ಲಿ ಎಸೆದ್ರು ಹೋದರು, ಅವ್ರಿಗೆ ಇನ್ನೂ ಏನೋ ಆಯಿತು ಅಂತ ಗೊತ್ತಿಲ್ಲ. ಇದು ಇದು ತೆಪ್ಪವಾಗಿತ್ತಲ್ವಾ, ತೆಪ್ಪವಾಗಿ ತೇಳ್ಕೊಂಡು ತೇಳ್ಕೊಂಡು ತೇಳ್ಕೊಂಡು ತಿರುಪ್ಪಾದ್ರಿ ಪುಳಿಯೂರ್ ಅನ್ನೋ ಊರಿನ ತೀರಕ್ಕೆ ಬಂದು ಸೇರಿತು. ತಿರುಪ್ಪಾದ್ರಿ ಪುಳಿಯೂರ್ ಅಂತ ಆ ಊರಿನ ತೀರದಲ್ಲಿ ಬಂದಾಗ ಇವರು ಅದರಿಂದ ಏನೂ ಆಗದ ಹಾಗೆ ಅದು ತೆಪ್ಪವಾಗಿಬಿಟ್ಟಿದೆ. ಕೆಲವರು ವಿಮರ್ಶೆ ಮಾಡ್ತಾರೆ, ಕಲ್ಲು ಹೇಗೆ ಯಾಕೆ ತೆಪ್ಪವಾಯಿತು, ಇವರು ಮಾತ್ರ ತೇಳ್ಕೊಂಡು ಬಂದಿರಬಹುದಾಗಿತ್ತಲ್ಲ ಅಂತ ಕೆಲವರು ವಿಮರ್ಶೆ ಮಾಡಿದ್ದಾರೆ. ಆದರೆ ಅದಕ್ಕೆ ಉತ್ತರವನ್ನು ಕೆಲವರು ಹೇಳ್ತಾ ಇದ್ದಾರೆ. ಇವರು ಅಂತಹ ಶಿವಭಕ್ತರು, ಶಿವಭಕ್ತರ ಸಂಘದಲ್ಲಿ ಇದ್ದರೆ ಏನು ಬೇಕಾದರೂ ಆಗ್ಬೋದು, ಕಲ್ಲು ತೆಪ್ಪವಾಗಲಾರದೆ ಅಂತ ಕೂಡ ಸಮಾಧಾನವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಸರಿ, ಇದು ಅಲ್ಲಿಯೇ ಇರಲಿ. ಇವರು ತಿರುಪ್ಪಾಯಿ ಪುಡಿಯೂರನ್ನು ಊರಿಗೆ ಬಂದರು. ತೀರದಲ್ಲಿ ದೋಣಿಯಲ್ಲಿ ತೆಪ್ಪದಲ್ಲಿ ಬಂದು ಸಂತೋಷವಾಗಿ ಅಲ್ಲಿಂದ ಊರೊಳಗೆ ಹೋದರೆ, ಊರೊಳಗೆ ಇವರಿಗೆ ಬಂದ ತಕ್ಷಣ ಇವರು ದೊಡ್ಡ ಶಿವಭಕ್ತರು, ತಿರುನಾವುಕರ್ಸರು ಅಂತ ತಿಳಿದು ಸಂಭ್ರಮದಿಂದ ಶಿವಭಕ್ತರು ಊರಿನ ಜನರೆಲ್ಲ ಅವರೆಲ್ಲ ಸ್ವಾಗತಿಸಿದರು. ಒಳ್ಳೆ ವಿಜೃಂಭಣೆಯಿಂದ ಅವರಿಗೆ ವೈಭವವಾದ ಸ್ವಾಗತವನ್ನು ಕೊಟ್ಟರು. ಇವರು ಏನು ಮಾಡಿದ್ರು, ತಿರುಪ್ಪಾದರಿ ಪುಳಿಯೂರ್ ಅನ್ನೋ ಊರಿನ ದೇವಸ್ಥಾನಕ್ಕೆ ನೇರವಾಗಿ ಹೋದರು. ಈ ತಿರುಪ್ಪಾದರಿ ಪುಳಿಯೂರ್, ಅದು ಇವಾಗ ತಿರುಪ್ಪಾ ಪುಳಿಯೂರ್ ಅಂತ ಆಗಿದೆ. ಆ ಊರಿನಲ್ಲಿ ಈಶ್ವರನ ಹೆಸರು ತೋನ್ರಾಯ್ ತುಣನಾಥ, ಮತ್ತು ಅಂಬಾಳ ಹೆಸರು ತೊಗೈ ನಾಯಕಿ ಅಂತ. ದೇವಸ್ಥಾನಕ್ಕೆ ನೇರವಾಗಿ ಹೋಗಿ ಅಲ್ಲಿ ದೇವರ ಮುಂದೆ ನಿಂತು ಪ್ರಾರ್ಥಿಸ್ತಾ ಇದ್ದಾರೆ. ಅಂದರೆ ಎಲ್ಲ ಪದಿಗಳೇ, ಆ ಪದಿಗಳ ಅರ್ಥವನ್ನು ಮಾತ್ರ ಹೇಳ್ತಾ ಹೋಗ್ತಾನೆ. ಅಪ್ಪ ಭಗವಂತನೇ, ನೀನನ್ನು ಕಾಪಾಡಿದೀಯಾ, ನೀನೇ ನನಗೆ ತಂದೆ, ನೀನೇ ನನಗೆ ಬಂಧು, ಸರ್ವವೂ ನೀನೇ ನನಗೆ, ಬೇರೆ ಯಾರೂ ಇಲ್ಲ ನನಗೆ, ತಂದೆ ತಾಯಿ ಎಲ್ಲ ನೀನೇ. ಆದರೆ ಈ ಜನ್ಮ ಯಾಕೋ ಬೇಜಾರಾಗ್ತಾ ಇದೆ, ಒಂದು ವೇಳೆ ನೀನು ನನ್ನನ್ನು ಪುನಃ ಜನ್ಮ ಕೊಟ್ಟರೆ, ಹುಟ್ಟಿಸುವುದಾದರೆ, ಪುನಃ ಜನ್ಮ ಕೊಡೋದಾದರೆ, ಅದರಲ್ಲಿ ನಾನು ಕೀಟವಾಗಿ ಹುಟ್ಟಿದರೂ ಪರವಾಗಿಲ್ಲ, ಕ್ರಿಮಿಯಾಗಿ ಹುಟ್ಟಿದರೂ ಪರವಾಗಿಲ್ಲ, ಆದರೆ ನಿನ್ನ ಧ್ಯಾನವೇ ನನ್ನಲ್ಲಿರಬೇಕು, ಬೇರೆ ಏನೂ ಬೇಡ, ನಿನ್ನ ಧ್ಯಾನ ಇರಬೇಕು, ಯಾವಾಗಲೂ ನಿನ್ನನ್ನೇ ನಾನು ಸ್ಮರಿಸ್ತಾ ಇರಬೇಕು, ಅಂತಹ ಜನ್ಮವನ್ನು ಕರುಣಿಸಪ್ಪ ಅಂತ ಇವರು ಬೇಡಿಕೊಂಡರು. ಈ ವಿಚಾರದಲ್ಲಿ ಹೀಗೆ ಶಿವಭಕ್ತರು ವರವನ್ನು ಕೇಳುವುದು ಒಂದು ತರಹ ಸಾಮಾನ್ಯವಾಗಿದೆ ಅಂತ ನನಗನ್ನಿಸುತ್ತೆ. ಶಂಕರಾಚಾರ್ಯರು, ಶಂಕರ ಭಕ್ತ ಭಗವತ್ಪಾದರವರು ತಮ್ಮ ಶಿವಾನಂದ ಲಹರಿಯ 10ನೇ ಶ್ಲೋಕದಲ್ಲಿ ಇದೇ ತರಹ ಅಭಿಪ್ರಾಯವನ್ನು ಬರೋ ಹಾಗೆ ಒಂದು ಶ್ಲೋಕವನ್ನು ರಚಿಸಿದ್ದಾರೆ. ಅದನ್ನು ನೋಡಿ. ನರತ್ವಂ ದೇವತ್ವಂ ನಗವನ ಮೃಗತ್ವಂ ಮಶುಕತಾ ಪಶುತ್ವಂ ಕೀಟತ್ವಂ ಭವತು ವಿಹಗತ್ವಾದಿ ಜನನಂ ಸದಾ ತ್ವತ್ಪಾದಾಬ್ಜ ಸ್ಮರಣ ಪರಮಾನಂದ ಲಹರಿ ವಿಹಾರಾಸಕ್ತಂ ಚೇದ್ ಹೃದಯ ಮಿಹ ಕಿಂ ತೇನ ವಪುಷ ಅಂತ. ಈ ಶ್ಲೋಕದ ಅರ್ಥ, ಯಾವ ಜನ್ಮವಾದರೆ ಏನು, ಯಾವ ಶರೀರವಾದರೆ ಏನು ಅಂತ. ಮನುಷ್ಯ ಶರೀರವೇ ಆಗಲಿ, ದೇವತೆಗಳ ಆ ಥರ ಶರೀರವಾದರೆ ಏನು, ಕಾಡಿನಲ್ಲಿರುವ ಮೃಗದ ಶರೀರವಾದರೆ ಏನು, ಸೊಳ್ಳೆಯ ಮಶಕತ ಅಂದರೆ ಸೊಳ್ಳೆ ಮಸ್ಕಿಟೋ ಆ ಶರೀರವಾದರೇನು, ಪಶು ಶರೀರವಾದರೇನು, ಕೀಟದ ಶರೀರವಾದರೇನು, ಈ ಪಕ್ಷಿಗಳ ಶರೀರವಾದರೇನು, ಹೇಗೆ ಹುಟ್ಟಿದರೂ ಕೂಡ ಸದಾ ತತ್ ಪಾದಾಬ್ಜ ಸ್ಮರಣ, ಯಾವಾಗಲೂ ನಿನ್ನ ಚರಣಾರವಿಂದಗಳನ್ನು ಧ್ಯಾನಿಸುವಂಥ ಆ ಆನಂದವಾದ ಆನಂದದಲ್ಲಿ ವಿಹರಿಸುವಂಥ ಜನ್ಮ ಇದ್ದರೆ ಯಾವ ಜನ್ಮವಾದರೇನು ಅಂತ ಈ ಶ್ಲೋಕದ ಅರ್ಥ. ಹೀಗೆ ಈ ತರಹ ನಮ್ಮ ತಿರುನಾವುಕರ್ಸರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಅಲ್ಲಿಂದ ಮುಂದಕ್ಕೆ ತಮ್ಮ ತಿಲಕವತಿಯವರು ಇದ್ದಾರಲ್ಲ ವೀರಾಟಾಣಂ, ಆ ಊರಿಗೆ ಹೋಗ್ತಾರೆ. ಇವರ ಈ ರೀತಿ ಪವಾಡಗಳು, ಕೀರ್ತಿಯ ಇವರು ಮಾಡತಕ್ಕಂಥ ಸತ್ಕಾರ್ಯಗಳು, ಸೇವೆಗಳು, ಇದನ್ನೆಲ್ಲ ಆ ಮಹೇಂದ್ರ ಪಲ್ಲವರಾಜ ತಿಳ್ಕೊಂಡಿರ್ತಾನೆ. ಇವರು ವೀರಾಟಾಣಮಿಗೆ ಬಂದಾಗ ಅಲ್ಲಿ ಕೂಡ ಅನೇಕ ಶಿವಭಕ್ತರು ಇವರನ್ನು ಸ್ವಾಗತಿಸ್ತಾರೆ. ಈ ಮಹೇಂದ್ರ ಪಲ್ಲವರಾಜನಿಗೆ ತಾನು ಮಾಡಿದ ತಪ್ಪು ಅರಿವಾಗತ್ತೆ. ನಾನು ಬಹಳ ತಪ್ಪು ಮಾಡಿಬಿಟ್ಟೆ, ಅವರಿಗೆ ಬಹಳ ಹಿಂಸೆ ಕೊಟ್ಟೆ, ಅವರ ಕ್ಷಮಾಪಣೆಯನ್ನು ನಾನು ಕೇಳಲೇಬೇಕು ಅಂತ ಹೇಳಿ ಆತನು ಕೂಡ ತಿರುವದಿಗೆ ವೀರಾಟಾಣಮಿಗೆ ಬರ್ತಾನೆ. ಆ ರಾಜ ಬಂದು ಇವರ ಕಾಲಿಗೆ ಬಿದ್ದು ನನ್ನನ್ನು ಕ್ಷಮಿಸಿ ಅಂತ ಬೇಡ್ಕೊಳ್ತಾನೆ. ಇವರು ಅವರು ಕೊಟ್ಟ ಹಿಂಸೆ ಅದನ್ನೆಲ್ಲ ಯಾವಾಗಲೂ ಮರೆತು ಬಿಟ್ಟಿದ್ದಾರೆ. ಯಾಕೆಂದರೆ ಇವರಿಗೆ ಇದ್ದದ್ದೇ ಶಿವನ ಧ್ಯಾನ, ಅದೆಲ್ಲ ಇಲ್ಲ. ಬಹಳ ಪ್ರೀತಿಯಿಂದ ಇವರನ್ನು ಆಲಿಂಗ ಮಾಡಿಕೊಂಡ್ರು ಆ ರಾಜನನ್ನು. ಅದು ಇವರ ದೊಡ್ಡಸ್ತಿಗೆ ಆ ರಾಜನನ್ನು ಯಾವ ಕೆಟ್ಟ ಭಾವನೆಯೂ ಇಲ್ಲದೆ, ಅದೆಲ್ಲ ಇಲ್ಲವೇ ಇಲ್ಲ. ಅಲ್ಲಿ ಬಹಳ ಪ್ರೀತಿಯಿಂದ ಆಲಂಗಿಸಿಕೊಂಡು, ಅಪ್ಪ ನೀನು ಶಿವಭಕ್ತನಾಗು, ಶಿವಶರಣರ ಸೇವೆಯನ್ನು ಮಾಡು, ನಿನ್ನ ಕೈಲಿ ಏನಾಗುತ್ತೋ ಶಿವಭಕ್ತರಿಗೆ ಆ ಸೇವೆಯನ್ನು ಮಾಡು ಅಂತ ಹೇಳಿದಾಗ ಆತನು ಜೈನ ಮತವನ್ನು ತೊರೆದು ಶಿವಭಕ್ತನಾಗಿ ಆ ಊರಿನಲ್ಲಿ ಗುಣಭರ ವೀಶುರಂ ಅನ್ನುವ ಒಂದು ಭವ್ಯವಾದ ದೇವಸ್ಥಾನವನ್ನು ಕಟ್ಟಿಕೊಟ್ಟು ಮುಂದೆ ಶಿವಭಕ್ತನಾಗಿ ತನ್ನ ಕೈಲಾದ ಸೇವೆಯನ್ನು ಮುಂದುವರಿಸ್ತಾನೆ ಅಂತ ಚರಿತ್ರೆ ಹೇಳುತ್ತೆ. ಅಲ್ಲಿಂದ ಮುಂದೆ ಈ ಇವರು ನಮ್ಮ ತಿರುನಾವಕರಸರು ತಿರುಮುಂಡಿಚರಂ ಯಾತ್ರೆ ಹೋಗಬೇಕು ಅಂತ ಅನ್ಸುತ್ತೆ. ಬೇರೆ ಬೇರೆ ಊರಿಗೆ ಹೋಗಿ ಯಾತ್ರೆ ಮಾಡಿ ಒಂದೊಂದು ಊರಿನಲ್ಲೂ ಶಿವನ ದರ್ಶನ ಮಾಡಿ ಪದಿಗಳನ್ನು ರಚಿಸಿ ಹಾಡಬೇಕು ಅಂತ ತಿರುಮುಂಡಿಚರಂ, ತಿರು ಆಯತ್ತೂರ್, ಮತ್ತು ತಿರುಕ್ಕೋಯಿಲೂರು ಈ ಊರುಗಳ ಮೂಲಕ ಒಂದೊಂದು ಊರಿನಲ್ಲೂ ಶಿವನ ದೇವಾಲಯನ ದರ್ಶನ ಮಾಡುವುದು, ಹಾಡುವುದು ಈ ಥರ ಮಾಡಿಕೊಂಡು ಪೆನ್ನಾಗರಮ್ಮನವ ಒಂದು ಊರಿಗೆ ಬರ್ತಾರೆ. ಈ ಪೆನ್ನಾಗರಮ್ಮ ಅನ್ನೋದು ಇವಾಗಿನ ವೃದ್ಧಾಚಲಂ ಅನ್ನೋ ಊರಿನ ಹತ್ತಿರದಲ್ಲಿದೆ. ಇಲ್ಲಿ ತೂಂಗಾನೆ ಮಾಡಮ್ಮ ಅಂತ ಆ ಶಿವನ ದೇವಸ್ಥಾನದ ಹೆಸರು. ಇಲ್ಲಿ ದೇವರು ಯಾರು ಅಂತಂದರೆ ಈಶ್ವರನು, ಪ್ರಳಯ ಕಾಳೇಶ್ವರರ್ ಅಥವಾ ಶುಡರ್ ಕೋಳಾಂಧನಾಥರ್, ಮತ್ತು ಅಂಬಾಳ್ ಹೆಸರು ಕಡಂಬೈ ನಾಯ್ಕಿ, ಅಳಗಿಯ ಕದಳಿ, ಈ ಆಮೋದನ ಅಂಬಾಳ್ ಅಂತ ಎಲ್ಲ ಇದೆ. ಕಡಂದೈ ನಾಯ್ಕ ಅಂತ ಇಟ್ಕೋಬಹುದು, ಶುಡರ್ ಕೋಳಾಂಧನಾಥರ್ ಅಂತ ಇಟ್ಕೋಬಹುದು. ಇಲ್ಲಿ ಇವರು ಬಂದು ಪ್ರಾರ್ಥನೆ ಮಾಡ್ತಾರೆ, ಮತ್ತು ಈ ದೇವರನ್ನು ಕುರಿತು ಪೆನ್ನಾಗರಂನಲ್ಲಿ ತುಂಗಾನೈ ಮಾಡಂ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇವರಿಗೆ ಒಂದು ಅಳುಕಿದ್ದೇ ಇತ್ತು, ಏನು ಜೈನ ಮತಕ್ಕೆ ಸೇರಿ ನನ್ನ ಶರೀರವು ಮಲಿನವಾಗೋಯಿತು, ಮನಸ್ಸು ಮಲಿನವಾಗೋಯಿತು, ಅವರು ಕೊಟ್ಟ ಊಟವನ್ನು ಮಾಡಿ ಆಹಾರವನ್ನು ತೆಗೆದುಕೊಂಡು ಈ ಶರೀರವೂ ಮಲಿನವಾಯಿತು, ನನ್ನ ಮನಸ್ಸು ಮಲಿನವಾಗೋಯ್ತಲ್ಲ, ಇದನ್ನು ಶುದ್ಧಿಗೊಳಿಸ್ತಿದ್ರೆ ಹೇಗೆ ಅಂತ ಹೇಳಿ ಅಲ್ಲಿ ಆ ದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಅಪ್ಪ ದೇವರೇ, ಈ ದೇಹ ಮಲಿನವಾಗೋಗ್ಬಿಟ್ಟಿದೆ, ಕಲುಷಿತವಾಗಿದೆ, ಆದ್ದರಿಂದ ನನಗೆ ಈ ತರಹ ದೇಹ ಬೇಡ, ಹಾಗೆ ಬದುಕಿರಬೇಕಾದರೆ ನಾನು ಈ ದೇಹ ಶುದ್ಧವಾಗಿ ಇರಬೇಕು, ಈ ಶುದ್ಧೀಕರಣವನ್ನು ನೀನೇ ಮಾಡಬೇಕು, ಶುದ್ಧೀಕರಣ ಮಾಡೋದು ನನಗೆ ಹೇಗೆ ಗೊತ್ತಾಗತ್ತೆ ಅಂತಂದರೆ, ನಿನ್ನನ್ನು ಇಷ್ಟು ಬೇಡ್ಕೊಳ್ತಾ ಇದ್ದೀನಲ್ಲ, ನನ್ನ ಭುಜಗಳ ಮೇಲೆ ತೋಳಿನ ಮೇಲೆ ಒಂದು ತ್ರಿಶೂಲದ ಮುದ್ರೆ ಮತ್ತು ನಂದಿ, ಈ ಮುದ್ರೆ ಎರಡೂ ತೋಳಿಗಳ ಮೇಲೆ ಅನುಗ್ರಹಿಸು, ಮುದ್ರೆ ಮಾಡು, ಪ್ರಿಂಟ್ ಮಾಡು, ಆವಾಗ ನಾನು ನಂಬ್ತೀನಿ ನೀನು ನನ್ನನ್ನು ಶುದ್ಧೀಕರಣಗೊಳಿಸಿದ್ದೀಯಾ, ನೀನು ನನ್ನನ್ನು ಒಪ್ಪಿಕೊಂಡಿದ್ದೀಯಾ ಅಂತ ನನಗೆ ಅನಿಸತ್ತೆ ಅಂತ ಹೇಳಿ ಇವರು ಬಹಳ ದೈನ್ಯದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಭಗವಂತನಿಯವರು ಪ್ರಾರ್ಥನೆಗೆ ಹೋಗೊಟ್ಟು ಒಂದು ಶಿವಗಣವನ್ನು, ಶಿವಭೂತವನ್ನು ಕಳಿಸಿ, ಇವ್ರಿಗೆ ಗೊತ್ತೇ ಇಲ್ಲ ಆ ಶಿವಭೂತ ಶಿವಗಣವದ ಒಂದು ಗಣ ಬಂದು ಇವರ ತೋಳಿನ ಮೇಲೆ ನಂದಿಯ ಮತ್ತು ತ್ರಿಶೂಲದ ಮುದ್ರೆಯನ್ನು ಎರಡೂ ತೋಳುಗಳಲ್ಲಿ ಒತ್ತಿಬಿಟ್ಟು ಹೋಯಿತು. ಆಮೇಲೆ ನೋಡ್ಕೋತಾರೆ, ನೋಡಿದ್ರೆ ಬಂದುಬಿಟ್ಟಿದೆ, ಪರಮಾನಂದವಾಗಿ ಹೋಯಿತು. ಅಯ್ಯ ದೇವರೇ ಭಗವಂತ, ನಾನು ಕೇಳಿದ್ದಕ್ಕೆ ನೀನು ತಕ್ಷಣ ಸ್ಪಂದಿಸಿ ಅದನ್ನು ನನ್ನ ಪ್ರಾರ್ಥನೆಯನ್ನು ಅನುಗ್ರಹಿಸಿದೆಯಲ್ಲ ಅಂತ ಬಹಳ ಬಹಳ ಆನಂದಪಟ್ಟು ಸಂತೋಷಗೊಂಡು, ಮತ್ತು ಮುದುಗುಂದ್ರಮ್ಮನಂಥ ಒಂದು ಊರು, ಆ ಊರಿನಲ್ಲಿ ಹೋಗಿ ಶಿವನನ್ನು ಪ್ರಾರ್ಥನೆ ಮಾಡಿ ಅಲ್ಲಿಂದ ಮುಂದಕ್ಕೆ ಚಿದಂಬರಮ್ಮಗೆ ಬರ್ತಾರೆ. ಚಿದಂಬರಂನಲ್ಲಿ ದೇವಸ್ಥಾನದಲ್ಲಿ ನೋಡ್ತಾರೆ, ಇವರಿಗೆ ಪರಮಾನಂದವಾಗೋಗ್ಬಿಡುತ್ತೆ. ಆಹಾ, ಎಂಥ ದೇವರು ಇದು, ಈ ದೇವರನ್ನು ನೋಡಿದರೆ ಆನಂದ ತುಂದಿಲರಾಗಿದ್ದಾರೆ. ಅಲ್ಲಿ ಬೇಕಾದಷ್ಟು ಪದ್ಯಗಳನ್ನು ರಚನೆ ಮಾಡಿ ಹಾಡಿದ್ದಾರೆ. ಅದರಲ್ಲಿ ಒಂದು ಪದ್ಯದಲ್ಲಿ ಇವರು ಹೇಳುವ ವಿಷಯವನ್ನು ಮಾತ್ರ ನಾನು ಇಲ್ಲಿ ಹೇಳ್ತೀನಿ. ಒಂದು ಪದ್ಯದಲ್ಲಿ ಇವರು ಏನು ಹೇಳ್ತಾರೆ ಅಂತಂದರೆ, ಅಲ್ಲಿ ಇವರು ಹಾಡಿದ ಪದ್ಯ ಪೆರಿಯ ತಿರುತ್ತಾಂಡವ ಪದ್ಯಂ ಅಂತ ಹೆಸರು, ಇದು ಪ್ರಸಿದ್ಧವಾಗಿದೆ. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಪೆರುಂ ಪೆಟ್ರ ಪುಳಿಯೂರ ಆನೆ ಪೇಸಾದ ನಾಳೆಲ್ಲಾಂ ಪಿರವಾ ನಾಳೆ ಅಂತ ಭಗವಂತನನ್ನು ಹೊಗಳ್ತಾರೆ. ಅಂದರೆ ನಾನು ನಿನ್ನನ್ನು ಯಾವತ್ತು ಪುಳಿಯೂರಾನೆ ಅಂತಂದರೆ ನಟರಾಜ ಸ್ವಾಮಿಗೆ ರೆಫರ್ ಆಗ್ತಾ ಇದೆ, ಅಂತಹ ನಿನ್ನನ್ನು ಪೆರುಂ ಪೆಟ್ರ ಬಹಳ ಮಹಿಮೆಯುಳ್ಳ ನಿನ್ನನ್ನು ನಾನು ಯಾವತ್ತಾದರೂ ನೆನೆಸ್ಕೊಳ್ದಿದ್ರೆ ಆವತ್ತು ನಾನು ಬದುಕಿಲ್ಲ ಅಂತಲೇ ಅರ್ಥ. ಅಂದರೆ ಪ್ರತಿ ದಿವಸವೂ ಅವರು ಆತನನ್ನು ನೆನೆಸ್ಕೊಂಡಿದ್ದಾರೆ, ಹಾಡಿದ್ದಾರೆ, ನಾನು ಯಾವತ್ತಾದರೂ ನೆನೆಸ್ಕೊಳ್ಳಿಲ್ಲ ಅಂದರೆ ಆವತ್ತು ನಾನು ಬದುಕಿಲ್ಲ ಅಂತ ಅರ್ಥ ಅನ್ನೋ ಬರೋ ಥರ ಈ ಪದಿಗವನ್ನು ಹಾಡಿದ್ದಾರೆ. ಇಲ್ಲಿ ಸ್ವಲ್ಪ ದಿವಸ ಅದೇ ಥರ ಇದ್ದು ನಂತರ ಮುಂದಕ್ಕೆ ತಿರುವಾರೆಯೂರ್ ಅನ್ನುವ ಕ್ಷೇತ್ರ, ಮತ್ತು ತಿರುಪ್ಪುಗಳಿ ಅನ್ನುವ ಇನ್ನೊಂದು ಕ್ಷೇತ್ರ, ಎರಡು ದೇವಸ್ಥಾನಗಳಿಗೂ ಹೋಗಿ ಪದ್ಯಗಳನ್ನು ಹಾಡಿ ಶೀರ್ಗಾಳಿ ಅನ್ನುವ ಊರಿಗೆ ಬರ್ತಾರೆ. ಇವರಿಗೆ ಮೊದಲೇ ಗೊತ್ತು, ಶೀರ್ಗಾಳಿನಲ್ಲಿ ತಿರುಜ್ಞಾನ ಸಂಬಂಧರ್ ಅನ್ನುವ ಮಹನೀಯರು ಅಲ್ಲಿ ಇದ್ದಾರೆ ಅಂತ ಇವ್ರಿಗೆ ಗೊತ್ತು. ಶೀರ್ಗಾಳಿಯಲ್ಲಿ ಇವರು ಯಾರು, ಈ ತಿರುಜ್ಞಾನ ಸಂಬಂಧರ್ ಅಂತಂದರೆ, ತಿರುಜ್ಞಾನ ಸಂಬಂಧರನ್ನು ಮಹಾಮಹಿಮರಿಗೆ ಮಗುವಾಗಿದ್ದಾಗಲೇ, ಚಿಕ್ಕ ಮಗುವಾಗಿದ್ದಾಗ ಪಾರ್ವತೀದೇವಿಯು ತನ್ನ ಕೈಯಿಂದ ಹಾಲನ್ನು ಕುಡಿಸಿ, ಎಂತಹ ಹಾಲು, ಜ್ಞಾನವೆಂಬ ಹಾಲನ್ನು ಕುಡಿಸಿ, ಅದು ಹಾಲು ಕುಡಿತಾಳೇ ಆ ಮಗು ಜ್ಞಾನ ದೈವಜ್ಞಾನದಲ್ಲಿ ವಿಪರೀತವಾದ ಒಂದು ಭಕ್ತಿ, ಹಾಡುವುದು ಇದೆಲ್ಲ ಬಂದುಬಿಡ್ತು. ಯಾಕೆಂದರೆ ಪಾರ್ವತಿಗೆ ಕೊಟ್ಟಿರೋ ಹಾಲಲ್ವಾ. ಅದರಿಂದ ದೊಡ್ಡವರಾಗಿದ್ದಾರೆ, ಮಹಾಮಹಿಮರಾಗಿದ್ದಾರೆ. ಎಷ್ಟು ವಯಸ್ಸಿನಲ್ಲಿ? 2-3 ವಯಸ್ಸಿನಲ್ಲಿ ಮಗುಗೆ ಕೊಟ್ಟಿದ್ದು. ಅವರು ಇಲ್ಲಿದ್ದಾರೆ, ಶಿರ್ಗಾಳಿನಲ್ಲಿದ್ದಾರೆ, ಅವರನ್ನು ನೋಡಬೇಕು ಅಂತ ಇವರಿಗೆ ಆಸೆಯಾಗಿ ಶಿರ್ಗಾಳಿಗೆ ಬಂದಿದ್ದಾರೆ. ಶಿರ್ಗಾಳಿನಲ್ಲಿ ಇವರಿಗೂ ಮೊದಲೇ ಗೊತ್ತು, ತಿರುಜ್ಞಾನ ಸಂಬಂಧರು, ಜ್ಞಾನ ಸಂಬಂಧರು, ಅವರ ಹೆಸರೇ ಹೇಳುತ್ತೆ, ಅವರು ಜ್ಞಾನದ ಒಂದು ಎಂಬಾಡಿಮೆಂಟ್. ಅವರಿಗೆ ಇವರು ಬರ್ತಾರೆ ಅಂತ ಗೊತ್ತು, ಊರು ಎಲ್ಲೇ ಎಲ್ಲೇ ಕಾದಿದ್ದಾರೆ. ತಿರುಜ್ಞಾನ ಸಂಬಂಧರು ಬಂದರು, ತಿರುವಿನಾವಕಾಸರು ಬಂದರು, ತಿರುಜ್ಞಾನ ಸಂಬಂಧರು ನೋಡಿದ ತಕ್ಷಣ ಒಬ್ಬರಿಗೊಬ್ಬರು ನಮಸ್ಕಾರ ಮಾಡ್ಕೊಂಬಿಟ್ರು. ಇವರು ವಯಸ್ಸಿನಲ್ಲಿ ಬಹಳ ಹಿರಿಯರು, ಅವರು ಸುಮಾರು 7 ವರ್ಷ ಇರಬೇಕು ಅಷ್ಟೇ, ಮಗು. ಇನ್ನು ಆ ಮಗುವಿನ ಕಾಲಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಆ ಮಗು ಕೇಳಬೇಕಾ, ಜ್ಞಾನವೇ ಒಂದು ಎಂಬಾಡಿಮೆಂಟ್ ಆಗಿರೋ ತಿರುಜ್ಞಾನ ಸಂಬಂಧ ಇವರನ್ನು ತಬ್ಬಿಕೊಂಬಿಟ್ಟು ಅಪ್ಪಾ ಅಂತ ಕಿರುಚಾಗಿ ಅಪ್ಪರೇ ಅಂತ ಕರೆದು ಅಡ್ರೆಸ್ ಮಾಡಿ ಸಂಬೋಧಿಸಿ ಅವ್ರನ್ನ ಅಪ್ಕೊಂಬಿಡ್ತು. ಭಕ್ತಿ ತಂದೆ ಅನ್ನೋ ಥರ ಅರ್ಥ ಅಪ್ಪರ್ ಅಂತ. ಆವಾಗಲೇ ಇವರಿಗೆ ಅಪ್ಪರ್ ಅಂತ ಹೆಸರು ಬಂದಿದ್ದು, ಅಪ್ಪರ್ ಅಂತ ಪ್ರಸಿದ್ಧರಾಗಿದ್ದು. ಹೀಗೆ ಇವರ ಭೇಟಿಯಲ್ಲಿ ನಡೆಯಿತು. ಇಲ್ಲಿ ಈ ಶಿರ್ಗಾಳಿ ಬಗ್ಗೆ ಇವರು ತಿರುಜ್ಞಾನ ಸಂಬಂಧರು ಹೇಳ್ತಾರೆ, ಒಂದು ಪದಿಗವನ್ನು ಹಾಡಬೇಕಲ್ಲ ನೀವು ಅಂತ ತಿರುಜ್ಞಾನ ಸಂಬಂಧರು ಇವರಿಗೆ ಹೇಳ್ತಾರೆ. ಆವಾಗ ಮಗು ಅಂತ ಹೇಳ ಅವರಿಗೆ ಖಂಡಿತವಾಗಿ ಮಗು ಅನ್ನೋ ಭಾವನೆ ಇಲ್ಲ, ಬಹಳ ದೊಡ್ಡ ಜ್ಞಾನಿ ಅಂತಾನೇ ಇವರಿಗೆ ಭಾವನೆ, ದೊಡ್ಡ ಜ್ಞಾನಿ. ತಿರುನಾವಕರ್ಸರು ಏನು ಮಾಡಿದ್ರು, ಅದರಂತೆ ಒಂದು ಪದಿಗವನ್ನು ಹಾಡಿದ್ರು. ಆ ಶಿರ್ಗಾಳಿ ಅಥವಾ ಶಿರಾಳಿ ಆ ಊರಿಗೆ ಅನೇಕ ಹೆಸರುಗಳಿವೆ, ಬ್ರಹ್ಮಪುರಿ ಅಂತಲೂ ಹೆಸರಿದೆ ಅಂತ ಕಾಣುತ್ತೆ. ಸರಿ, ಅವರು ಈ ಥರ ಹೇಳಿದರು, ಪದಿಗವನ್ನು ಹಾಡಿದ್ರು. ಒಂದು ಕಾಲದಲ್ಲಿ ಪ್ರಳಯವಾಯಿತು, ಜಲಪ್ರಳಯವಾಯಿತು. ಜಲಪ್ರಳಯವಾದಾಗ ಎಲ್ಲ ಮುಳುಗೋಗ್ತಾ ಇದೆ. ಈ ಶಿರ್ಗಾಳಿ ಚಿದಂಬರಕ್ಕೆ ಹತ್ತಿರವೇ, ಸಮುದ್ರ ತೀರದಲ್ಲೇ ಇದೆ, ಹತ್ತಿರವೇ ಇದೆ. ಜಲಪ್ರಳಯವಾಗೋದಾಗ ಎಲ್ಲ ಪ್ರದೇಶವೂ ಮುಳುಗೋಗಿದೆ. ಆಗ ಪರಮೇಶ್ವರನು ಪಾರ್ವತಿ ಸಮೇತರಾಗಿ ಅಲ್ಲಿ ಓಂ ಅನ್ನುವ ಪ್ರಣವರೂಪದ ಒಂದು ದೋಣಿಯಲ್ಲಿ ಕುಳಿತು ಎಲ್ಲರನ್ನೂ ಸಂರಕ್ಷಿಸಿದರು. ದೇವತೆಗಳೆಲ್ಲರೂ ಈ ಶಿವಪಾರ್ವತಿಯರ ಮುಂದೆ ಪಕ್ಷಿಗಳ ರೂಪದಲ್ಲಿ ಬಂದು ಕುಳಿತು ಹೀಗೆ ಆ ಊರನ್ನು ಇವರು ರಕ್ಷಿಸಿದರು ಅಂತ ಇದೆ. ಇದನ್ನು ಪದಿಗ ರೂಪವಾಗಿ ಇವರು ಹಾಡಿ ಆ ದೇವರನ್ನು ಮೆಚ್ಚಿಸಿದರು. ಈ ಥರ ಪದಿಗವನ್ನು ಹಾಡಿದ್ರು ಆ ಶಿರ್ಗಾಳಿನಲ್ಲಿ. ಇವರು ಸ್ವಲ್ಪ ದಿವಸ ಅಲ್ಲಿ ಇಬ್ಬರು ಇದ್ದರು ಶಿರ್ಗಾಳಿಯಲ್ಲಿ. ಅಲ್ಲಿಂದ ಮುಂದಕ್ಕೆ ಇವರು ಪ್ರಯಾಣ ಮಾಡಿದರು. ತಿರುವಾರಯೂರ್ ಮತ್ತು ಅದೆಲ್ಲ ಆಯಿತು. ಇವರು ದೋಣಿಯಲ್ಲಿ ಕುಳಿತು ಪಾರ್ವತಿ ಪರಮೇಶ್ವರರು ಇಲ್ಲಿ ಊರನ್ನು ರಕ್ಷಿಸಿದ್ರಿಂದ ಈ ಊರಿನಲ್ಲಿ ದೋಣಿಯಪ್ಪರನ್ನೋ ದೇವಸ್ಥಾನ ಇವರದೇ. ಈ ದೇವಸ್ಥಾನವು ಕೂಡ ದೋಣಿಯ ರೂಪದಲ್ಲಿಯೇ ಇದೆ ಅಂತ ಕಾಣುತ್ತೆ. ಯಾವಾಗಲಾದರೂ ಹೋದಾಗ ಈ ದೇವಸ್ಥಾನವನ್ನು ನೋಡಬಹುದು. ಮತ್ತು ಅಲ್ಲಿಂದ ಮುಂದಕ್ಕೆ ತಿರುಕ್ಕೋಳಕಂ ಅನ್ನೋ ಊರಿಗೆ ಇತರ ಕ್ಷೇತ್ರಗಳನ್ನೆಲ್ಲ ನೋಡಿಕೊಂಡು ಇವರ ಜೊತೆ ತಿರುಜ್ಞಾನ ಸಂಬಂಧರ ಜೊತೆ ತಿರುನಾಕರ್ಸರ್ವರು ತಿರುಕ್ಕೋಲಕ ಅನ್ನೋ ಊರಿಗೆ ಅವರು ಬಂದಿರ್ತಾರೆ. ಅಲ್ಲಿ ಪದಿಗವನ್ನು ಹಾಡ್ತಾರೆ. ತಿರುಕ್ಕೋಲಕಂನಲ್ಲಿ ಅವರು ತಿರುಜ್ಞಾನ ಸಂಬಂಧರು ವಾಪಸ್ ಹೊರಟೋಗ್ತಾರೆ. ಇವರು ಮುಂದಕ್ಕೆ ತಮ್ಮ ಯಾತ್ರೆಯನ್ನು ಬೆಳೆಸ್ತಾರೆ. ಅಂದರೆ ಅಲ್ಲಿಂದ ತಿರುವಾಡುತರೈ ಅನ್ನೋ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಮುಂದೆ ತಿರುಶಕ್ತಿ ಮುತ್ರಂ ಅದು ಶಕ್ತಿ ಅನ್ನೋದು ತಮಿಳಿನಲ್ಲಿ ಶಕ್ತಿಯಾಗಿದೆ. ತಿರುಶಕ್ತಿ ಮುತ್ರಂ ಅಂತ ಆ ಸ್ಥಳ. ಆ ಸ್ಥಳದಲ್ಲಿ ಶಿವಕೊಂದೀಶ್ವರರ್ ಅನ್ನೋದು ಈಶ್ವರನ ಹೆಸರು, ಪೆರಿನಾಯಕಿ ಅನ್ನೋದು ಅಮ್ಮನವರ ಹೆಸರು. ಅಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಇವರಿಗೆ ಒಂದು ಅಳುಕು, ನಾನು ಮೊದಲೇ ಹೇಳದ್ನಲ್ಲ, ತಮ್ಮ ಶರೀರವು ಮಲಿನವಾಗಿದೆ, ಈ ಜೈನ ಮತಕ್ಕೆ ಸೇರಿ ಹಾಳಾಯಿತು ಅನ್ನೋ ಒಂದು ಅಳುಕು ಇದ್ದೇ ಇತ್ತು. ತ್ರೀ ಅದನ್ನೇ ಅವರು ಹೇಳ್ತಾರೆ, ಹಾಡ್ತಾರೆ, ನನಗೆ ಈ ಥರ ಆಗಿಬಿಟ್ಟಿದೆಯಲ್ಲಪ್ಪ ಈಶ್ವರ, ನನಗೆ ಈ ಶರೀರ ಯಾಕೋ ಹಿಂಸೆ ಕೊಡ್ತಾ ಇದೆ, ಶುದ್ಧಿಯಾಗಬೇಕು, ನೀನು ಒಂದು ಕೃಪೆ ಮಾಡಬೇಕಲ್ಲ ಭಗವಂತ, ನಿನ್ನ ಪಾದಾರವಿಂದಗಳನ್ನು ನನ್ನ ತಲೆ ಮೇಲಿಟ್ಟು ನನ್ನನ್ನು ಅನುಗ್ರಹಿಸು ಅಂತ ಈ ಊರಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆಗೆ ಹೋಗೊಟ್ಟ ಪರಮಾತ್ಮ ಏನು ಹೇಳ್ತಾನೆ, ಸರಿಪ್ಪ, ಆದರೆ ನೀನು ಮುಂದಿನ ಊರು ತಿರುನಲ್ಲೂರು ಅಂತ ಒಂದು ಊರಿದೆ, ಆ ಊರಿಗೆ ಬಾ, ಆ ಊರಿನಲ್ಲಿ ನಿನಗೆ ಈ ಅನುಗ್ರಹ ನಡೆಯುತ್ತೆ ಅಂತ ಹೇಳಿದರು. ಅದು ಶಿವನ ಆಜ್ಞೆ, ಅಂದರೆ ಪ್ರೀತಿಯಿಂದ ಮಾಡಿದ ಒಂದು ಅಪ್ಪಣೆ. ಅದರಂತೆ ಅವರು ತಿರುನಲ್ಲೂರಿಗೆ ಬಂದು ಈ ಥರ ಪ್ರಾರ್ಥನೆಯನ್ನು ಹೇಳ್ತಾರೆ. ನನಗೆ ನನ್ನ ತಲೆ ಮೇಲೆ ಪಾದಾರವಿಂದಗಳನ್ನು ಇಟ್ಟು ನನ್ನನ್ನು ಅನುಗ್ರಹ ಮಾಡಪ್ಪ ಈಶ್ವರ ಅಂತ ಹೇಳಿದಾಗ, ಅದರಂತೆಯೇ ಕರುಣಾಮಯನಾದ ಈಶ್ವರನು ತನ್ನ ಪಾದಾರವಿಂದಗಳನ್ನು ಇವರ ತಲೆಯ ಮೇಲೆ, ಶಿರಸ್ಸಿನ ಮೇಲೆ ಇರಿಸ್ತಾರೆ. ಬಹಳ ಸಂತೋಷಪಟ್ಟುಬಿಡ್ತಾರೆ. ಆಹಾ, ನನ್ನ ಈಶ್ವರನು ನಾನು ಕೇಳಿದ್ದಕ್ಕೆಲ್ಲ ಅನುಗ್ರಹಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಇವರು ತಿರುನಲ್ಲೇರಿನಲ್ಲಿ ಬಹಳ ಸಂತೋಷಭರಿತರಾಗಿರ್ತಾರೆ. ಈಗಲೂ ಸಹ ವೈಷ್ಣವ ದೇವಸ್ಥಾನಗಳಲ್ಲಿ ಹೋದರೆ ಭಕ್ತಾದಿಗಳ ಮೇಲೆ ವಿಷ್ಣುವನ ಪಾದ ಅಂತ ಸಂಕೇತಗೊಂಡಿರುವ ಷಡಾರಿ ಅನ್ನುವ ಒಂದು ಶಿವ ವೈಷ್ಣವ ಭಕ್ತರಂಗ ತಲೆ ಮೇಲೆ, ಶಿರಸ್ಸಿನ ಮೇಲೆ ಇಡ್ತಾರೆ. ಅದು ವಿಷ್ಣುವಿನ ಪಾದಾರವಿಂದಗಳು ಅಂತ ಭಾವನೆ. ಅದೇ ತರಹ ಯಾವ ಶಿವನ ದೇವಸ್ಥಾನದಲ್ಲಿಯೂ ಇಲ್ಲ, ಆದರೆ ಈ ದೇವಸ್ಥಾನದಲ್ಲಿ ತಿರುನಲ್ಲೂರಿನಲ್ಲಿ ತಿರುನಾವಕ್ಕರಸರ ಮೇಲೆ, ಅವರ ಶಿರಸ್ಸಿನ ಮೇಲೆ ಶಿವನು ಪಾದಾರವಿಂದಗಳನ್ನು ಇಟ್ಟದ್ದರಿಂದ ಅಲ್ಲಿ ಆ ದೇವಸ್ಥಾನದಲ್ಲಿ ಹೋದರೆ ಭಕ್ತರಿಗಳಿಗೆ ಶಿವನ ಪಾದಾರವಿಂದಗಳ ಸಂಕೇತವಾಗಿರ್ತಕ್ಕಂಥ ಷಡಾರಿಯನ್ನು ಭಕ್ತರ ಮೇಲೆ ಇಡ್ತಾರೆ. ಇದು ಇವತ್ತಿಗೂ ಉಂಟು. ಅಲ್ಲಿಂದ ಮುಂದೆ ಇದು ಈ ಘಟನೆ ನಡೆಯಿತು, ಬಹಳ ಸಂತೋಷವಾಗೋಯಿತು. ಶಿವನ ಪಾದಾರವಿಂದ ಯಾರಿಗೆ ಸಿಗತ್ತೆ, ಯಾರಿಗೆ ಸಿಗತ್ತೆ, ಎಂಥೆಂಥ ಅವರು ತಪಸ್ಸು ಮಾಡಿದ್ರೂ ಸಿಕ್ಕುವುದಿಲ್ವಲ್ಲ, ಅಂಥದ್ದು ನನಗೆ ಕರುಣೆ ಆಯಿತಲ್ಲ ಅಂತ ಇವರು ಬಹಳ ಆನಂದಪಟ್ಟು ಅಲ್ಲಿಂದ ಮುಂದೆ ತಿರುನಲ್ಲೂರು ಇಂದ ಮುಂದೆ ಇವರು ತಿಂಗಳೂರು ಅನ್ನುವ ಊರಿಗೆ ಬರ್ತಾರೆ. ಈ ತಿಂಗಳೂರಿನಲ್ಲಿ ಏನು ವಿಶೇಷ ಅಂತಂದರೆ, ಆ ಊರಿನ ಶಿವನ ಶಿವನ ಮೇಲೆ ಪುರಟ್ಟಾಸಿ ಮತ್ತು ಪಂಗುಣಿ, ತಮಿಳು ಮಾಸಗಳ ಹೆಸರು ಇವು. ಅಂದರೆ ಭಾದ್ರಪದ ಮತ್ತು ಫಾಲ್ಗುಣ ಮಾಸದ ಪೌರ್ಣಮಿಯ ದಿವಸ, ಹಿಂದಿನ ದಿವಸ ಮತ್ತು ಪೌರ್ಣಮಿ ದಿವಸ ಮತ್ತು ಮುಂದಿನ ದಿವಸ, ಈ ಮೂರು ದಿವಸಗಳಲ್ಲಿ ಎರಡು ತಿಂಗಳಲ್ಲಿಯೂ ಚಂದ್ರನ ಕಿರಣಗಳು ಈಶ್ವರನ ಮೇಲೆ ಬೀಳುತ್ತೆ ಅನ್ನುವುದು ಒಂದು. ಅದು ಅಲ್ಲದೆ ಈ ಊರು ಚಂದ್ರನಿಗೆ ಸೇರತಕ್ಕಂಥ ಯಾತ್ರಾ ಸ್ಥಳ. ಈ ತಿರುನಲ್ಲಾರು ಅದೆಲ್ಲ ಗ್ರಹಗಳ ದೇವಸ್ಥಾನ ಇದೆಯಲ್ಲ, ಅದು ಈ ಊರು ಚಂದ್ರಗ್ರಹಣಿಗೆ ಮೀಸಲಾದಂಥ ಸ್ಥಳ ಅಂತ ಹೇಳಲ್ಪಟ್ಟಿದೆ. ಈ ಊರಿಗೆ ತಿಂಗಳೂರಿಗೆ ನಮ್ಮ ತಿರುನಾವಕ್ಕರಸರು ಬರ್ತಾರೆ. ಇಲ್ಲಿ ಏನು ನಡೆಯುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ.
2: ಓಂ ನಮಃ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org.
3: Dear listeners of Shaivam.org, the following is Shukla Yajurvedam, Karma Shaka, Adhyayam 6.
4: Atha Sashtho Adhyayaha. ಸವಿತುಃ ಪ್ರಾಸ ವೇಷ್ವಿನೋರ್ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ.

ಸಮಾಪೋಭಿರಗ್ಮತಸಮೋಷಾಧೀಭಿರೋಷಾಧೀ ಯಮಗ್ನೆ ಪೃತ್ಸುಮತ್ಯಮವಾಜೇಷುಯಂಜುನಾ ಸಯಂತಶಶ್ವಾತೀರಿಶಸ್ವಾಹ ದೇವಸ್ಯತ್ವಾ ಸವಿತುಃ ಪ್ರಾಸಾಪೇಶ್ವಿನೋರ್ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಆದಾದೇರಾವಾಸಿ ಗಭೀರಮಿಮಧ್ವರಂ ಗೃಧೀಂದ್ರಾಯ ಸುಶೂತಾಮಂ ಉತ್ತಮೇನ ಪವಿನೋರ್ಜಸ್ವಂತಂ ಮಧೂಮಂತಂ ಪಯಸ್ವಂತಂ ನಿಗ್ರಾಭ್ಯಾಸ್ಥದೇವ ಶ್ರುತಸ್ತರ್ಪಯಾತಮ ಮನೋ ಮೇ ತರ್ಪಯತ ವಾಚಂ ಮೇ ತರ್ಪಯತ ಪ್ರಾಣಂ ಮೇ ತರ್ಪಯತ ಚಕ್ಷುರ್ಮೇ ತರ್ಪಯತ ಶ್ರೋತ್ರಂ ಮೇ ತರ್ಪಯತ ಆತ್ಮಾನಂ ಮೇ ತರ್ಪಯತ ಪ್ರಜಾಂ ಮೇ ತರ್ಪಯತ ಪಶೂನ್ ಮೇ ತರ್ಪಯತ ಗಣಾನ್ ಮೇ ತರ್ಪಯತ ಗಣ ಮೇ ಮಾ ವಿದೃಷನ್.

ಸಮಸ್ತರಸೋಯಂಜಯೇಮಸ್ತರಸೋಯಂಜಯೇಮಸ್ತರಸ್ಯ ಪಾರಂಗಸ್ಯ ದಿನವೇತರ ಸಮುದ್ರಸ್ಯ ಪಾರಂಗಸ್ಯ ದಿನವೇತರ ಸಮುದ್ರಸ್ಯ ಪಾರಂಗಸ್ಯ ದಿನವೇತರ ಸಮುದ್ರಸ್ಯ ಪಾರಂಗಸ್ಯ ದಿನವೇತರ ಸಮುದ್ರಸ್ಯ ಪಾರಂಗಸ್ಯ ದಿನವೇತರ ಸಮುದ್ರಸ್ಯ ಪಾರಂಗಸ್ಯ ದಿನವೇತರ ಸಮುದ್ರಸ್ಯ ಪಾರಂಗಸ್ಯ ದಿನವ

ಸಹ ಪ್ರಸಂಸರಿ ಭೂಯಾಂಕೃತಂಚೋರ್ಮೈರ್ಮಾಧಯಂಧ್ರೇ ಭೂಲೇ ಸದಾ ಗುಂಸಾಮಿ ಭವಂತು ಭಯತ್ಯಾವೃದ್ಧಿ ಸಂಭವ ಸಂಭವ